ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶುವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಬೆಳಿಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಭರ್ತೃಹರಿಯ ನೀತಿ ಶತಕ, 7:25 ಚಿಂತನೆ ಪ್ರಾರ್ಥನೆ, 7:35 ವಾರ್ತೆಗಳು, 7:45 ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮ, 8:20 ಕಥಾ ಪ್ರಸಂಗ ಹಾಗೂ 8:50 ಜಾಣಸುದ್ದಿ ಪ್ರಸಾರವಾಗಲಿದೆ.

ಜೀವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಈಗ ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಹೊಸ ರೂಪ ನೀಡಿ ಇಲ್ಲಿನ ಮಾನವ ಸಂಪತ್ತು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಯೋಜಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಅವರು ಮಂಗಳೂರು ತಲುಪಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 340 ಕಿಲೋಮೀಟರ್ ಉದ್ದದ ಕರಾವಳಿ ತೀರವಿದೆ. ವಲಸೆ ತಡೆಗಟ್ಟಲು ವಿಶೇಷವಾಗಿ ಯೋಜಿಸಬೇಕಿದೆ. ಡಾ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಚರ್ಚೆಯ ಬಳಿಕ ಶೀಘ್ರ ನಿರ್ಧಾರ ಪ್ರಕಟಿಸಲಾಗುವುದು. ರೈತರ ಸಮಸ್ಯೆ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಸಂಬಂಧಿತ ಇಲಾಖೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಪತ್ತೆ ಹಚ್ಚಿವೆ. ಆ ಪೈಕಿ 12 ಮಕ್ಕಳನ್ನು ಪಾಲಕರ ಸುಪರ್ದಿಗೆ ನೀಡಲಾಗಿದ್ದು 5 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 10 ಮಕ್ಕಳು, ಧಾರವಾಡ ತಾಲೂಕಿನಲ್ಲಿ 1 ಮಗು, ಕಲಘಟಗಿ ತಾಲೂಕಿನಲ್ಲಿ 2 ಕಿಶೋರರು, ನವಲ್ಗುಂದ ತಾಲೂಕಿನಲ್ಲಿ 2 ಮಕ್ಕಳು, ಅಣ್ಣಿಗೇರಿ ತಾಲೂಕಿನಲ್ಲಿ 2 ಮಕ್ಕಳು ಸೇರಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 2016 ಅಡಿ ಮಾಲೀಕರ ವಿರುದ್ದ ಪ್ರಕರಣ ದಾಖಲಾಗಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಗಾದಿಗನೂರಿನಲ್ಲಿ ತಾಯಿ ಮಗುವಿನ ಆರೋಗ್ಯ ಹಾಗೂ ಸ್ತನಪಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಜಿಲ್ಲೆಯ ಮಿಷನ್ ಶಕ್ತಿ ಸಂಯೋಜಕಿ ವಿದ್ಯಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದಿವ್ಯಾ ಮಾಹಿತಿ ನೀಡಿ ಗರ್ಭಿಣಿಯರು ತಾಯಂದಿರು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು, ಮಗುವಿಗೆ ತಪ್ಪದೆ ಎದೆಹಾಲು ಉಣಿಸಬೇಕು, ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ ಎಂದರು. ಚಾಮರಾಜನಗರ ತಾಲೂಕು ಹರವೇ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಪೋಷಣ ಮಾಸಾಚರಣೆಗೆ ಚಾಲನೆ ನೀಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ಸಮಸ್ಯೆ ತೊಡೆದುಹಾಕಲು ತಾಯಂದಿರ ಸಹಕಾರ ಅಗತ್ಯ ಎಂದರು. ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಡೆಯಲಿರುವ ಸ್ವಚ್ಛತೆಯೇ ಸೇವೆ ಎಂಬ ಪಾಕ್ಷಿಕ ಅಭಿಯಾನಕ್ಕೆ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನೈರ್ಮಲ್ಯ, ತ್ಯಾಜ್ಯ ವಿಂಗಡಣೆ, ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನ ತಣ್ಣೀರುಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಎಂಬ ಧ್ಯೇಯದೊಂದಿಗೆ ಗಡಿಯಾಚೆಗೂ ಹಸಿರು ಚಿನ್ನ ಬೆಳೆಸಲು ಪ್ರೇರೇಪಿಸುವ ವಿಶ್ವ ಬಿದಿರು ದಿನಾಚರಣೆ ಇಂದು. ರಾಷ್ಟೀಯ ಬಿದಿರು ಮಿಷನ್ ಬಿದಿರಿನ ಮಹತ್ವ, ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ಪರಿಸರ, ಆರ್ಥಿಕತೆ ಹಾಗೂ ಜನಜೀವನ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಬಿದಿರು ಬೆಳೆಸಲು ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದ ಬಿದಿರು ಸಂಸ್ಥೆ ಕಾರ್ಯದರ್ಶಿ ಜಬೀಉಲ್ಲಾ ಟಿ.
1: ಬಿದಿರು ಹುಲ್ಲು ಜಾತಿಗೆ ಸೇರಿದ ಸಸ್ಯವೆಂದು ಸರ್ಕಾರವು ಇದರ ಸಾಗಾಟದ ಮೇಲೆ ಇದ್ದ ನಿರ್ಬಂಧನವನ್ನು ಸಡಿಲಿಸಿ ಮಾರ್ಗೋಪಾಯ ಮಾಡಿಕೊಟ್ಟಿದೆ. ಬಿದಿರನ್ನು ಬೆಳೆಸುವ ಮುನ್ನ ಕೆಲವೊಂದು ಸಂಗತಿಗಳನ್ನು ಗಮನಿಸುವುದು ಸೂಕ್ತ. ಮುಳ್ಳು ಬಿದಿರನ್ನು ಹೊರತುಪಡಿಸಿ ಸಾವಿರಾರು ಜಾತಿಯ ಬಿದಿರಿನ ತಳಿಗಳಿದ್ದು ಅದರ ಸೂಕ್ತ ಮಾಹಿತಿಯೊಂದಿಗೆ ನಮ್ಮ ಭೌಗೋಳಿಕ ಮತ್ತು ಮಳೆಯಾಧಾರಿತ ಲಕ್ಷಣಗಳನ್ನು ಗಮನಿಸಿ ಬೆಳೆಸುವುದು ಒಳ್ಳೆಯ ಮಾರ್ಗ. ಕೆ ಎನ್ ಗಣೇಶಯ್ಯನವರು ತಮ್ಮ ಪುಸ್ತಿಕೆಯಲ್ಲಿ ಒಂದು ಬಿದಿರಿನ ಮೇಳೆಯು 1,00,000 ಜಾಸ್ತಿ ಎಲೆಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಸಮತೋಲನವಾಗಿ ಇಡಲು ಸಹಾಯ ಎಂದು ದಾಖಲಿಸಿದ್ದಾರೆ. ಕರ್ನಾಟಕವು ಪಶ್ಚಿಮ ಘಟ್ಟದ ಮುಖ್ಯ ಮತ್ತು ಬಹು ವಿಸ್ತೀರ್ಣವಾದ ಪ್ರದೇಶವನ್ನು ಹೊಂದಿದ್ದು ಇದರ ಪರಿಸರದಲ್ಲಿ ಶಮೆ ಅಥವಾ ಡೆಂಡ್ರಾಕ್ಲಮಸ್ ಸ್ಟಾಕ್ಸಿ ಎನ್ನುವ ಬಿದಿರಿಗೆ ಹೇಳಿ ಮಾಡಿಸಿದಂತಹ ವಾತಾವರಣವನ್ನು ಕಲ್ಪಿಸಿದೆ. ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶುದ್ಧ ಗಾಳಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಸಹಕರಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

ಸುದ್ದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ, ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಹೆಜ್ಜೆ ಇರಿಸಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪಗಳ ಕುರಿತ ಒಳನೋಟ ಇಲ್ಲಿದೆ. ಭಾರತದಲ್ಲಿ ತಯಾರಿಸಿ ಭಾರತೀಯ ಸಾಮರ್ಥ್ಯವನ್ನು ಬೆಳೆಸಿ ಜಗತ್ತಿಗೆ ಉತ್ಪನ್ನಗಳನ್ನು ಪೂರೈಸಿ ಎಂಬ ಆಶಯದೊಂದಿಗೆ 2014 ಸೆಪ್ಟೆಂಬರ್ 25 ಮೇಕ್ ಇನ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿತು. ಸುಗಮ ವ್ಯವಹಾರ ಹೂಡಿಕೆ ಆಕರ್ಷಿಸುವ ಮೂಲಕ ಭಾರತವನ್ನು ಸ್ಪರ್ಧಾತ್ಮಕ ಉತ್ಪಾದನಾ ತಾಣವನ್ನಾಗಿಸುವ ಯೋಜಿತ ಪ್ರಯತ್ನದ ಫಲವಾಗಿ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾವರೆಗೆ ಜಾಗತಿಕ ಉತ್ಪಾದನೆ ಬ್ರ್ಯಾಂಡ್ ರೂಪ ಪಡೆದುಕೊಂಡಿತು. 2014-15 ಇಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿ ಇತ್ತು. 2025-26 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗೆ ತಲುಪಿ ಭಾರತ ನಿವ್ವಳ ರಫ್ತುದಾರನಾಗಿ ರೂಪಾಂತರಗೊಂಡಿತು. ಮೇಕ್ ಇನ್ ಇಂಡಿಯಾ ಪ್ರಕಲ್ಪದಡಿ 20 ಲಕ್ಷ ಕೋಟಿ ರೂಪಾಯಿಗಳಷ್ಟು ಉತ್ಪಾದನೆ, 14 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಹಾಗೂ 2.40 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹೂಡಿಕೆಗಳನ್ನು ಸಾಧ್ಯವಾಗಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಮಧು ಬಂಗಾರಪ್ಪ ನೇತೃತ್ವದ ಸಮಿತಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಅಕ್ಟೋಬರ್ 2 ತಾರೀಖಿನವರೆಗೆ ಭದ್ರಾ ಜಲಾಶಯದ ಕಾಲುವೆಗಳಿಗೆ ಕುಡಿಯಲು ನೀರು ಹರಿಸುವ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸ್ವದೇಶ್ ದರ್ಶನ ಯೋಜನೆ ಅಡಿ ಬೀದರ್ ಕೋಟೆ ಮತ್ತು ಪಾಪನಾಶ ಕೆರೆ ಅಭಿವೃದ್ಧಿಯನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣು ಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕೇಳಿ ಭರ್ತೃಹರಿಯ ನೀತಿ ಶತಕ, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಭರ್ತೃಹರಿಯ ನೀತಿ ಶತಕ, ಮೂರ್ಖ ಪದ್ಧತಿಯ ವರ್ಣನೆ. ಸಾಹಿತ್ಯ ಸಂಗೀತ ಕಲಾ

साक्षात् पशुः पुच्छविषाणहीनः तृणन्न खादन्नपि जीवमानः तद्भागदेयं परमं पशूनां साहित्य संगीत कलाविहीनः ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಅಭಿರುಚಿ ಇಲ್ಲದವನು ಪುಚ್ಛ ವಿಷಾಣಹೀನ ಬಾಲ ಮತ್ತು ಕೊಡುಗಳಿಲ್ಲದ ಸಾಕ್ಷಾತ್ ಪಶುಹು ನಿಜವಾದ ಪಶುವೇ ತೃಣಂ ಹುಲ್ಲನ್ನು ನಖಾದನ್ ತಿನ್ನದೆಯೇ ಅಪಿ ಆದರೂ ಜೀವಮಾನ ಬದುಕಿರುತ್ತಾನೆ ತತ್ ಅದು ಪಶುನಾಂ ಪಶುಗಳ ಪರಮಂ ಪರಮ ಭಾಗದೇಯಂ ಸೌಭಾಗ್ಯ ಯಾವ ವ್ಯಕ್ತಿಗೆ ಸಂಗೀತ ಸಾಹಿತ್ಯ ಕಲೆಗಳ ವಿಷಯದಲ್ಲಿ ಯಾವ ಅಭಿರುಚಿಯೂ ಇಲ್ಲವೋ ಅವನು ನಿಜವಾಗಿ ಬಾಲ ಕೋಡುಗಳಿಲ್ಲದ ಪಶು ಪಶುಗಳ ಸೌಭಾಗ್ಯವೆಂದರೆ ಇವನು ಹುಲ್ಲು ತಿನ್ನದೆ ಬದುಕಿರಬಲ್ಲ ಇಲ್ಲದಿದ್ದರೆ ಅವುಗಳಿಗೆ ಹುಲ್ಲು ದೊರೆಯುವುದೂ ಕಷ್ಟವಾಗುತ್ತಿತ್ತು ಕಲೆಗಳು ಸಂಗೀತ ಸಾಹಿತ್ಯ ಇತ್ಯಾದಿ ಮನುಷ್ಯನ ಉದಾತ್ತವಾದ ಸಂಸ್ಕೃತಿಯ ಅಭಿವ್ಯಕ್ತಿಗಳು ಆದಿಮಾನವ ಗವಿಗಳಲ್ಲಿ ವಾಸಿಸುತ್ತಿರುವಾಗಲೂ ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಕಲಾಸಕ್ತಿಯನ್ನು ವ್ಯಕ್ತಗೊಳಿಸುತ್ತಾ ಬಂದಿದ್ದಾನೆ ಈಗಲೂ ಅವನ ಅಷ್ಟೇನೂ ಅಂದವಲ್ಲದ ಕಲಾಕೃತಿಗಳನ್ನು ವರ್ಣಚಿತ್ರಗಳನ್ನು ಗವಿಗಳಲ್ಲಿ ನೋಡಬಹುದು ಸಮೂಹ ನೃತ್ಯ ಗೀತೆಗಳಲ್ಲಿ ಕಾಣಬಹುದು ಮನುಷ್ಯ ಸುಸಂಸ್ಕೃತನಾದಂತೆ ಕಲೆ ಅವನ ಜೀವನದ ಅವಿಭಾಜ್ಯ ಅಂಗವಾಯಿತು ಸಂಸ್ಕೃತಿಯ ದ್ಯೋತಕವಾಯಿತು ಆದರೆ ಯಾರಿಗೆ ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಯಾವ ಆಸಕ್ತಿಯೂ ಇಲ್ಲವೋ ಅವನು ಅತ್ಯಂತ ನೀರಸ ವ್ಯಕ್ತಿ ಅವನ ಹೃದಯ ಪಶುಗಳಂತೆ ಶುಷ್ಕವಾದುದು ಪಶುಗಳಿಗೆ ತಮ್ಮ ಶರೀರವನ್ನು ಬಿಟ್ಟು ಬೇರೆ ಯಾವ ಯೋಚನೆಯೂ ಇರುವುದಿಲ್ಲ ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮರ್ತ್ಯಲೋಕೆ ಭುವಿ ಭಾರ ಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಯೇಷಾಂ ಯಾವ ವ್ಯಕ್ತಿಗಳಿಗೆ ನ ವಿದ್ಯಾ ವಿದ್ಯೆ ಇಲ್ಲವೋ ನ ತಪೋ ತಪಸ್ಸಿಲ್ಲವೋ ನ ದಾನಂ ದಾನವಿಲ್ಲವೋ ನ ಜ್ಞಾನಂ ಜ್ಞಾನವಿಲ್ಲವೋ ನ ಶೀಲಂ ಚಾರಿತ್ರ್ಯವಿಲ್ಲವೋ ನ ಗುಣೋ ಸದ್ಗುಣಗಳಿಲ್ಲವೋ ನ ಧರ್ಮ ಧರ್ಮವಿಲ್ಲವೋ ತೇ ಅವರು ಮರ್ತ್ಯಲೋಕೆ ಈ ಪ್ರಪಂಚದಲ್ಲಿ ಭುವಿ ಭೂಮಿಗೆ ಭಾರಭೂತಾಃ ಹೊರೆಯಾಗಿ ಮನುಷ್ಯ ರೂಪೇಣ ಮನುಷ್ಯನ ರೂಪದಲ್ಲಿ ಮೃಗಾಹ ಪಶುಗಳಾಗಿ ಚರಂತಿ ಸಂಚರಿಸುತ್ತಾರೆ ಯಾವ ಮನುಷ್ಯನಲ್ಲಿ ವಿದ್ಯೆ ತಪಸ್ಸು ದಾನ ಜ್ಞಾನ ಚಾರಿತ್ರ್ಯ ಸದ್ಗುಣಗಳಿಲ್ಲವೋ ಮತ್ತು ಪಾಪ ಪುಣ್ಯಗಳ ಅರಿವೇ ಇಲ್ಲವೋ ಅವರು ಈ ಭೂಮಿಗೆ ಭಾರವಾಗಿರುವವರಲ್ಲದೆ ಪಶುಗಳೇ ಮನುಷ್ಯ ರೂಪದಿಂದ ಪ್ರಪಂಚದಲ್ಲಿ ಸಂಚರಿಸುತ್ತಿರುವಂತೆ ತೋರುತ್ತದೆ ಸದ್ಗುಣಗಳು ಮನುಷ್ಯನ ಚಾರಿತ್ರ್ಯವನ್ನು ತೋರಿಸುತ್ತವೆ ಅವನ ಹೃದಯ ಮನಸ್ಸು ಪರಿಶುದ್ಧವಾದಂತೆ ಅವನಲ್ಲಿ ಸದ್ಗುಣಗಳು ಒಂದೊಂದಾಗಿ ಬಂದು ಸೇರುವು ಸಮೂಹದ ಶಾಂತಿ ಸೌಹಾರ್ದ ಜೀವನ ವ್ಯಕ್ತಿಯ ಶುದ್ಧ ಜೀವನವನ್ನು ಅವಲಂಬಿಸಿದೆ ನರಜನ್ಮ ದುರ್ಲಭವೆಂದು ಶಾಸ್ತ್ರಗಳು ಸಾರುತ್ತವೆ ಆ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಅದನ್ನು ವ್ಯರ್ಥವಾಗಿಗೊಡಬಾರದು ಉನ್ನತ ಉದ್ದೇಶ ಸಾಧನೆಗಾಗಿ ಅದನ್ನು ಉಪಯೋಗಿಸಬೇಕು ವರಂ ಪರ್ವತ ದುರ್ಗೇಶು ಭ್ರಾಂತಂ ವನಚರೈಸ್ಸಹ ನ ಮೂರ್ಖ ಜನ ಸಂಪರ್ಕ ಸುರೇಂದ್ರ ಭುವನೇಶ್ವಪಿ ವನಚರೈಹಿ ಅರಣ್ಯವಾಸಿಗಳ ಸಹ ಜೊತೆಗೆ ಪರ್ವತ ದುರ್ಗೇಶು ದುರ್ಗಮ ಪರ್ವತ ಪ್ರದೇಶಗಳಲ್ಲಿ ಭ್ರಾಂತಂ ಸಂಚರಿಸುವುದು ವರಂ ಉತ್ತಮವಾದದ್ದು ಸುರೇಂದ್ರ ಭುವನೇಶು ಇಂದ್ರನ ಅರಮನೆಯಲ್ಲಿ ಅಪಿ ಕೂಡ ಮೂರ್ಖ ಜನ ಸಂಪರ್ಕ ಮೂರ್ಖರ ಸಂಪರ್ಕದಲ್ಲಿರುವುದು ನ ಉಚಿತವಲ್ಲ ದುರ್ಗಮವಾದ ಪರ್ವತ ಪ್ರದೇಶಗಳಲ್ಲಿ ಅರಣ್ಯವಾಸಿಗಳೊಂದಿಗೆ ಸಂಚರಿಸುವುದು ಮೂರ್ಖರೊಂದಿಗೆ ಇಂದ್ರನ ಅರಮನೆಯಲ್ಲಿ ಅರ್ಥಾತ್ ಸ್ವರ್ಗದಲ್ಲಿರುವುದಕ್ಕಿಂತಲೂ ಎಷ್ಟೋ ಉತ್ತಮವಾದದ್ದು ಎಂತಹ ಕಷ್ಟಗಳನ್ನಾದರೂ ಎದುರಿಸಬಹುದು ಆದರೆ ಮೂರ್ಖರೊಂದಿಗೆ ವಾಸ ಮಾಡುವುದು ಅತ್ಯಂತ ಕಷ್ಟಕರ ಆಪತ್ತುಗಳು ತಾತ್ಕಾಲಿಕ ಅವು ಬರುತ್ತವೆ ಮತ್ತು ಹೋಗುತ್ತವೆ ಅವುಗಳಿಗೆ ಕೊನೆಯಿದೆ ಜೀವನವಿಡೀ ಯಾರೂ ದುಃಖದಿಂದ ನರಳುವುದಿಲ್ಲ ಸಂತೋಷ ಶಾಂತಿ ಸ್ವಲ್ಪ ಸಮಯಕ್ಕಾದರೂ ಇದ್ದೇ ಇರುತ್ತವೆ ಆದರೆ ಮೂರ್ಖರೊಂದಿಗೆ ವಾಸ ಮಾಡಿದರೆ ಭಯ ಆತಂಕ ದುಃಖಗಳಿಗೆ ಕೊನೆಯೇ ಇರುವುದಿಲ್ಲ
ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಇರಬೇಕು. ಇದಕ್ಕಿಂತ ಕಠಿಣವಾದ ಶಾಸ್ತಿ ಬೇರೊಂದಿಲ್ಲ. ಅರಣ್ಯವಾಸವು ಮೂಢರಿರುವ ಸ್ವರ್ಗಕ್ಕಿಂತ ಹೆಚ್ಚು ಸುಖಕರ. ಹೆಚ್ಚು ಸೌಕರ್ಯಗಳು ಇರದಿದ್ದರೂ ನೆಮ್ಮದಿಯಿಂದ ಇರಬಹುದು.

0: ಕೇಳುಗರೆ, ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಸೆಪ್ಟೆಂಬರ್ 18 ದಿನದ ಪ್ರಾರಂಭದ ಚಿಂತನೆ. ನಿನ್ನ ನೀನೇ ಕಳೆದುಕೊಳ್ಳದ ಹಾಗೆ ಹೃದಯ ಪೂರ್ವಕವಾಗಿ ಅಂತಃಕರಣ ಪೂರ್ವಕವಾಗಿ ಭಕ್ತನಾಗಿರಲಾರೆ. ಇದನ್ನು ನೆನಪಿನಲ್ಲಿರಿಸು. ಅಹಂಕೃತಿಯು ಇಲ್ಲದಂತೆ, ಯೋಚನೆಗಳು ಇಲ್ಲದಂತೆ ನೀನೆಯಲ್ಲ ಎನ್ನುವುದನ್ನು ಒಂದು ಬಿಟ್ಟು, ನಾನು ಪೂರ್ತಿ ನಿನ್ನವ, ಎಲ್ಲ ವಿಹುದು ನಿನ್ನಲಿ. ಕಳೆದು ಹೋದೆ ಕಳೆಯಿತೆಲ್ಲ ನಿನ್ನನೊಬ್ಬನನ್ನು ಬಿಟ್ಟು. ಕಲಿವ ಪಾಠ. ನಾವು ಏಕಕಾಲಕ್ಕೆ ಪರಸ್ಪರ ವಿರೋಧವಾದ ಎರಡು ಸಂಗತಿಗಳನ್ನು ಕುರಿತು ಯೋಚಿಸಲಾರೆವು. ತನ್ನ ಸ್ವಾರ್ಥದ ಮೇಲೆ ಮನಸ್ಸಿಟ್ಟಿರುವಾಗ ಒಬ್ಬನು ದೇವರನ್ನು ಕುರಿತು ಯೋಚಿಸಲಾರ. ಆದರ್ಶದ ಸೇವೆಗೆ ಹೃತ್ಪೂರ್ವಕವಾಗಿ ಅರ್ಪಿಸಿಕೊಂಡಾಗ ಎಲ್ಲ ಆದರ್ಶಗಳ ಸಾರ ನಮಗೆ ಅರಿವಾಗುವುದು. ನಮ್ಮ ಅರಿವು ಹೆಚ್ಚಾದಂತೆ ನಮ್ಮ ಉನ್ನತ ಸ್ವಭಾವ ತಂತಾನೆ ಅರಳಿಕೊಳ್ಳುವುದು. ಆಗ ಸಹಜವಾಗಿಯೇ ನಂಬಿಕೆ, ಶರಣಾಗತಿಗಳು ನಮಗೆ ಬರುವು. ಶಾಂತಿಯ ಭಾವನೆ ನಮಗೆ ಉಂಟಾಗುವುದು. ಪ್ರಾರ್ಥನೆ. ನನ್ನೊಳಗಿನ ಚಿರಚೇತನ ಅವನ ಕೈ ಉಪಕರಣ, ಅಹಂಕೃತಿಯ ಪ್ರಜ್ಞೆಯಿಂ ಮುಕ್ತಗೊಳಿಸಲಿ ಎನ್ನ. ಅವನಿಚ್ಛೆಯನುಸರಿಸೇ ನನಗೆ ಕಲಿಸಲಿ ಅವನು. ಸ್ವಾರ್ಥ ಪರಿಮಿತಿಗಳನ್ನು ನಾ ಮರೆಯುವಂತೆ, ಅವನ ದಿವ್ಯತೆಯನ್ನು ನಾ ತಳೆಯುವಂತೆ.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಯಿತು. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

0: ಜೀವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು. ಶುದ್ಧ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್: ಆಫ್ಘಾನಿಸ್ತಾನ ವಿರುದ್ಧ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ವಾರ್ತೆಗಳ ವಿವರ: ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಹೊಸ ಹಾಗೂ ವಿಶ್ವಾಸಾರ್ಹ ತಯಾರಿಕಾ ತಾಣಗಳನ್ನು ಎದುರು ನೋಡುತ್ತಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸತತವಾಗಿ ಸಜ್ಜಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿರ್ಣಾಯಕ ಕೈಗಾರಿಕೆಗಳಲ್ಲಿನ ಭಾರತದ ಬೆಳವಣಿಗೆಯು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವುದರ ಜೊತೆಗೆ ವಿಶ್ವಾದ್ಯಂತ ಬದಲಾಗುತ್ತಿರುವ ಪೂರೈಕೆ ಸರಪಳಿ ಸವಾಲುಗಳ ನಡುವೆಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ಧ ವಿಮಾನ ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದ ಪವನ್ ಹ್ಯಾನ್ಸ್ ಲಿಮಿಟೆಡ್ಗೆ ಧ್ರುವ್ ಮುಂದಿನ ಪೀಳಿಗೆಯ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ಈ ವೇದಿಕೆಗಳ ಸೇರ್ಪಡೆಯು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ಮತ್ತು ವಿದೇಶಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವತ್ತ ಮತ್ತೊಂದು ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಸ್ಥಳೀಯ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಚ್ಎಎಲ್ ತಿಳಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. 140 ಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಬದ್ಧವಾಗಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಬದ್ಧತೆಯನ್ನು ಮುಂದುವರಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ 100%ವರೆಗೆ ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವಕಾಶ ನೀಡುವ ಮಸೂದೆಯನ್ನು ಅಮೆರಿಕದ ಪ್ರತಿನಿಧಿಗಳ ಸಭೆ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಭಾರತ ಈ ಹೇಳಿಕೆ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ, ಲೋನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿರುವ ಕೈವಲ್ಯಧಾಮದ ಗೋರ್ಧನ್ ದಾಸ್ ಸೆಕ್ಟಾರಿಯಾ ಕಾಲೇಜ್ ಆಫ್ ಯೋಗ ಅಂಡ್ ಕಲ್ಚರಲ್ ಸಿಂಥಸಿಸ್ನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ನಂತರ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪುಣೆ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು 2 ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ 2 ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಮತ್ತು ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ಮಧ್ಯಂತರ ಆದೇಶದಲ್ಲಿ ಆಯೋಗದಿಂದ ತಮ್ಮ ಬಣಗಳನ್ನು ಗುರುತಿಸಲು ಬಳಸಬಹುದಾದ ಹೆಸರುಗಳನ್ನು ಇಂದು ಬೆಳಗ್ಗೆ 11 ಗಂಟೆಯೊಳಗೆ ಸಲ್ಲಿಸುವಂತೆ ಎರಡೂ ಬಣಗಳಿಗೆ ಸೂಚಿಸಲಾಗಿದೆ. ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರೂಪ್ ರಾಯ್ ನೇತೃತ್ವದ ಪಕ್ಷದ ಎರಡು ಬಣಗಳ ಮುಖಂಡರ ವಾದ ಆಲಿಸಿದ ಬಳಿಕ ಚುನಾವಣಾ ಆಯೋಗ ಈ ಮಧ್ಯಂತರ ಆದೇಶ ಹೊರಡಿಸಿದೆ. 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ 3 ಭಾಷಾ ನೀತಿ ಜಾರಿಯನ್ನು 2027ರ ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನಿನ್ನೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಅವಧಿಯಲ್ಲಿ ಅನುಕೂಲವಾಗುವಂತೆ ನೀತಿ ಜಾರಿ ಮುಂದೂಡಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ, ಬಾಬ್ಜಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಸಲಹೆ ನೀಡಿದೆ. ಈ ವರ್ಷ 6ನೇ ತರಗತಿಯಲ್ಲಿ 3 ಭಾಷೆಗಳನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ಮುಂದುವರೆಸುವಂತೆಯೂ ಪೀಠ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ವರದಿಯ ವಿಷಯ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021. 2021ರ ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021ರಂದು ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ನಿನ್ನೆ ದೇಶಾದ್ಯಂತ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಒದಗಿಸುವುದರ ಜೊತೆಗೆ ಗ್ರಾಮೀಣ ಸಮುದಾಯಗಳಿಗೆ ದೀರ್ಘಕಾಲ ಉಪಯುಕ್ತವಾಗುವ ಆಸ್ತಿಗಳನ್ನು ಸೃಷ್ಟಿಸಿ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಅಭಿವೃದ್ದಿಪಡಿಸುವಂತಿರಬೇಕು ಎಂದು ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಪರೀಕ್ಷೆಯನ್ನು ಈ ತಿಂಗಳ 9 ಮತ್ತು 10ರಂದು ದೇಶದ 272 ನಗರಗಳ 454 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳ 1980ಕ್ಕೆ ತಿದ್ದುಪಡಿ ಮಾಡುವ 2026ರ ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ತಿದ್ದುಪಡಿಯ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ 36 ಪುಟಗಳ ಸಾಮಾನ್ಯ ಪಾಸ್ಪೋರ್ಟ್ನ ಅವಧಿ 5 ವರ್ಷಗಳಾಗಿರುತ್ತದೆ ಅಥವಾ ಮಗು 18 ವರ್ಷ ತುಂಬುವವರೆಗೆ ಇರುತ್ತದೆ. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಆಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನವನ್ನು 127 ರನ್ಗಳಿಂದ ಸೋಲಿಸಿ 3-0 ಅಂತರದಲ್ಲಿ ಸರಣಿ ಜಯಗಳಿಸಿದೆ. ಟಾಸ್ಕ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 221 ರನ್ ಗಳಿಸಿತು. 222 ರನ್ಗಳ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತಂಡ 14.1 ಓವರ್ಗಳಲ್ಲಿ 94 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ದ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್ ಆಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಕೇಳಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೂರು ಸುಬ್ಬಣ್ಣ ಅವರ ನಾನು ವಿಜ್ಞಾನಿಯಾಗುವೆ ಮತ್ತು ಇತರ ವೈಜ್ಞಾನಿಕ ಹಿನ್ನೆಲೆಯ ಮಕ್ಕಳ ಕಥೆಗಳು ಪ್ರಸಾರವಾಗಲಿದೆ. ಪ್ರಸ್ತುತಿ ಶ್ರೀಮತಿ ರಮ್ಯಾ ಪ್ರವೀಣ್ ಅವರು ಹಾಗೂ ಶ್ರೀಯುತ ರಾಜು ಎಸ್ಪಿ ಅವರು. ನಮಸ್ಕಾರ ಮಕ್ಕಳೇ, ಇಂದಿನಿಂದ ಮತ್ತೂರು ಸುಬ್ಬಣ್ಣ ಅವರ ನಾನು ವಿಜ್ಞಾನಿಯಾಗುವೆ ಮತ್ತು ಇತರ ವೈಜ್ಞಾನಿಕ ಹಿನ್ನೆಲೆಯ ಮಕ್ಕಳ ಕಥೆಗಳು ಪುಸ್ತಕದ ಕಥೆಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ, ಬನ್ನಿ ಕೇಳೋಣ. ಒಂದು, ನಾನು ವಿಜ್ಞಾನಿಯಾಗುವೆ. ರೋಹನ್, ಶಾಲೆಯ ಬಸ್ ಬರೋ ಸಮಯ ಆಯ್ತು, ತಯಾರಿದ್ಯಾ? ಅಮ್ಮ ಅಡುಗೆ ಮನೆಯಿಂದಲೇ ಕೇಳಿದರು. ಪ್ರತಿದಿನ ರೋಹನ್ ಚಕ್ ಎಂದು ಉತ್ತರಿಸುತ್ತಿದ್ದ. ಇಂದು ರೋಹನ್ನಿಂದ ಏನೂ ಉತ್ತರ ಬರಲಿಲ್ಲ. ಅಮ್ಮ ಮತ್ತೆ ಹೇಳಿದರು, ಹೋ, ಏನು ಉತ್ತರವೇ ಇಲ್ಲ? ಶಾಲೆಯ ಬಸ್ ಬಂದೇ ಬಿಟ್ಟಿತು. ಅಮ್ಮ ಬಂದು ನೋಡಿದರು. ಶಾಲೆಗೆ ಹೋಗಲು ತಯಾರಾಗಿದ್ದ ರೋಹನ್ ಹಾಗೇ ಕುರ್ಚಿಯ ಮೇಲೆ ಕೂತೇ ಬಿಟ್ಟಿದ್ದ. ರೋಹನ್, ಶಾಲೆಯ ಬಸ್ ಬಂದಿತ್ತು, ಹೊರಡು. ನಾನ್ ಸ್ಕೂಲ್ಗೆ ಹೋಗೋದಿಲ್ಲ ಎಂದ ರೋಹನ್. ಯಾಕೆ ಎಂದರು ಅಮ್ಮ. ನಾನು ವಿಜ್ಞಾನಿಯಾಗಬೇಕು. ವಿಜ್ಞಾನಿಯಾಗಬೇಕಾದ್ರೂ ಶಾಲೆಗೆ ಹೋಗ್ಬೇಕಲ್ವ ರೋಹನ್? ನಾನು ಶಾಲೆಗೆ ಹೋಗೋದಿಲ್ಲ, ನಾನು ವಿಜ್ಞಾನಿಯಾಗಬೇಕು. ವಿಜ್ಞಾನಿ ಆಗುವಂತೆ ಈಗ ಶಾಲೆಗೆ ಹೋಗು. ಶಾಲೆಯ ಬಸ್ಸು ಪೊಂ ಪೊಂ ಎಂದು ಹಾರ್ನ್ ಮಾಡಿತು. ರೋಹನ್ ಕುರ್ಚಿಯಿಂದ ಕದಲಲೇ ಇಲ್ಲ. ಅಮ್ಮ ಮತ್ತೆ ರೋಹನ್ನ ಸಂಭಾಷಣೆ ಕೇಳಿ ಅಪ್ಪ ಅಲ್ಲಿ ಕಾಣಿಸಿಕೊಂಡರು. ಅಮ್ಮ ಹೇಳಿದ್ರು. ಅಮ್ಮ ರೋಹನ್ ಹೇಳಿದ್ದನ್ನೆಲ್ಲ ಅಪ್ಪನಿಗೆ ಹೇಳಿದ್ರು. ಸ್ಕೂಲಿಗೆ ಹೋಗೋದಿಲ್ವಂತೆ, ವಿಜ್ಞಾನಿ ಆಗ್ಬೇಕಂತೆ. ರೋಹನ್ನ ಹುಡುಗಾಟಿಕೆ ಕಂಡು ಅಪ್ಪನಿಗೆ ನಗು ಜೊತೆಗೆ ಸಿಟ್ಟು ಬಂತು. ಸಮಾಧಾನ ಕಳೆದುಕೊಳ್ಳಬಾರ್ದೆಂದು ತೀರ್ಮಾನಿಸಿ ಅಪ್ಪ ಹೇಳಿದ್ರು, ಬ್ರಿಲಿಯಂಟ್ ಐಡಿಯಾ ರೋಹನ್, ನೀನು ವಿಜ್ಞಾನಿಯೇ ಆಗಬೇಕೆಂದು ನನ್ನ ಆಸೆ ಕೂಡ. ಈಗ ಶಾಲೆಗೆ ಹೋಗು, ಶಾಲೆಯ ಬಸ್ ಹಾರ್ನ್ ಮಾಡುತ್ತಿದೆ. ನಾನು ಸ್ಕೂಲ್ಗೆ ಹೋಗೋದಿಲ್ಲಪ್ಪ, ಹೋಮ್ವರ್ಕ್ ಕೊಡ್ತಾರೆ, ಫೀಲ್ಡಲ್ಲಿ ಓಡಿಸ್ತಾರೆ, ಕ್ಲಾಸ್ಗಳೆಲ್ಲ ಬೋರು. ಶಾಲೆಗೆ ಹೋಗೋದಿಲ್ಲ ಅಂತ ಪಟ್ಟಿಡಿದಾಗ ಅಪ್ಪನಿಗೂ ಏನ್ ಮಾಡಬೇಕು ಅಂತ ತಕ್ಷಣ ಹೊಳಿಲಿಲ್ಲ. ಈಗ ಶಾಲೆಗೆ ಹೋಗು, ನೀನು ಸಂಜೆ ಮನೆಗೆ ಬರೋ ಹೊತ್ತಿಗೆ ನೀನು ವಿಜ್ಞಾನಿಯಾಗುವ ಹಾಗೆ ಮಾಡ್ತೇನೆ, ಪ್ರಾಮಿಸ್ ಎಂದರು ಅಪ್ಪ. ರೋಹನ್ನ ಮುಖ ಅರಳಿತು. ಪೊಂ ಪೊಂ ಎಂದು ಹಾರ್ನ್ ಮಾಡುತ್ತಿದ್ದ ಬಸ್ಸಿನ ಕಡೆಗೆ ಓಡಿದ. ಸಂಜೆ ಶಾಲೆಯಿಂದ ಬರುತ್ತಲೇ ರೋಹನ್ ಕೂಗಿ ಹೇಳಿದ, ಅಮ್ಮ, ಅಪ್ಪ ಎಲ್ಲಿ? ನಾನು ವಿಜ್ಞಾನಿ ಆಗ್ಬೇಕು. ಅಪ್ಪ ನಿನ್ಗೋಸ್ಕರ ನಮ್ಮ ಮನೆ ಗರಾಜಿನಲ್ಲಿ ಕಾಯ್ತಿದ್ದಾರೆ ಎಂದರು ಅಮ್ಮ. ಕೈಕಾಲು ಮುಖ ತೊಳೆದುಕೊಂಡು ಅಮ್ಮ ಕೊಟ್ಟ ಹಾಲನ್ನು ಕುಡಿದು ರೋಹನ್ ಅದೇ ವೇಗದಲ್ಲಿ ಮನೆ ಗರಾಜಿಗೆ ಅಪ್ಪ ಎನ್ನುತ್ತಾ ಓಡಿದ. ಅಪ್ಪ ರೋಹನ್ಗಾಗಿ ಕಾಯ್ತಿದ್ರು. ಒಂದು ಟೇಬಲ್ನ ಮೇಲೆ ಅನೇಕ ವಸ್ತುಗಳಿದ್ವು. ಸಣ್ಣ ಪುಟ್ಟ ಪ್ರಯೋಗಗಳನ್ನು ಮಾಡಲು ಬೇಕಾಗಿರುವ ಸಾಮಾನುಗಳನ್ನು ಸುತ್ತಲೂ ಇರಿಸಿದ್ರು. ಬಾ ರೋಹನ್, ನಾವಿಬ್ರು ಸೇರಿ ವಿಜ್ಞಾನಿಗಳಾಗೋಣ. ಹೇಗೆ ಅಂದ ರೋಹನ್. ರೋಹನ್ನ ಕೈಗೆ ಅಪ್ಪ ಒಂದು ಗಾಜಿನ ಗ್ಲಾಸ್ ಕೊಟ್ರು. ಈ ಗ್ಲಾಸ್ ಖಾಲಿ ಇದೆ ಹೌದೇ? ಹ್ಞೂ ಅಂದ ರೋಹನ್. ಇದನ್ನು ನಾವು ಈಗ ಗೋಲಿಗಳಿಂದ ತುಂಬಿಸೋಣ. ಅಪ್ಪ ಮಗ ಇಬ್ರು ಸೇರಿ ಖಾಲಿ ಗ್ಲಾಸಿಗೆ ಪುಟ್ಟ ಪುಟ್ಟ ಗೋಲಿಗಳನ್ನು ಹಾಕಿ ತುಂಬಿಸಿದ್ರು. ಈಗ ಇದು ಗೋಲಿಗಳಿಂದ ತುಂಬಿತು ಅಲ್ಲವೇ? ಹೌದು. ಈಗ ನೋಡು ಎನ್ನುತ್ತಾ ಅಪ್ಪ ಸ್ವಲ್ಪ ಮರಳುಗಳನ್ನು ಗ್ಲಾಸ್ಗೆ ಹಾಕಿದ್ರು. ಗ್ಲಾಸ್ ತುಂಬಿದ್ರು, ಮರಳು ಕೂಡ ಗ್ಲಾಸಿನಲ್ಲಿ ತುಂಬಿಕೊಳ್ಳುತ್ತಿದೆ ಹೌದೋ? ಹೌದು. ಹೇಗೆ? ಮೊದಲೇ ಗ್ಲಾಸ್ ಗೋಲಿಗಳಿಂದ ತುಂಬಿತಲ್ವೇ? ರೋಹನ್ ತಟ್ ಅಂತ ಉತ್ತರಿಸ್ತ. ಗ್ಲಾಸ್ ಗೋಲಿಗಳಿಂದ ತುಂಬಿದರೂ ಗ್ಲಾಸ್ಗಳ ಮಧ್ಯೆ ಜಾಗ ಇದೆಯಲ್ಲ, ಅಲ್ಲಿ ಹೋಗಿ ಮರಳು ಕೂತಿತ್ತು ಅಂದ. ಶಬಾಷ್ ಎಂದರು ಅಪ್ಪ. ಈಗ ಗ್ಲಾಸ್ನಲ್ಲಿ ಜಾಗವೇ ಇಲ್ಲ ಅಲ್ಲವೇ? ಇಲ್ಲ ಎಂದ ವಿಶ್ವಾಸದಿಂದ ರೋಹನ್. ಈಗ ನೋಡ್ತಿರು ಎನ್ನುತ್ತಾ ಅಪ್ಪ ಒಂದು ಲೋಟದಲ್ಲಿ ನೀರು ತೆಗೆದುಕೊಂಡು ನಿಧಾನವಾಗಿ ಗ್ಲಾಸಿಗೆ ಸುರಿದರು. ನೋಡುತ್ತಿದ್ದಂತೆ ನೀರೆಲ್ಲ ಇಂಗಿ ಹೋಯಿತು. ನೀರು ಈಗ ಎಲ್ಲಿ ಹೋಯಿತು ಎಂದರು ಅಪ್ಪ. ರೋಹನ್ ಸ್ವಲ್ಪ ಯೋಚಿಸಿ ಹೇಳಿದ, ಮರಳಿನ ಸಣ್ಣ ಸಣ್ಣ ಹರಳುಗಳ ಮಧ್ಯೆ ಈ ನೀರು ಹೋಗಿದೆ. ಖಂಡಿತ ಎನ್ನುತ್ತಾ ಅಪ್ಪ ಹೇಳಿದರು. ವಿಜ್ಞಾನಿಯಾಗುವವರು ಹೀಗೆ ಉತ್ತರ ಕಂಡು ಹಿಡಿದುಕೊಳ್ಳುತ್ತಾರೆ, ನೀನು ಹಾಗೇ ಮಾಡ್ತಿದ್ಯಾ. ನಾವಿಬ್ಬರು ಸೇರಿ ಅನೇಕ ಪ್ರಯೋಗಗಳನ್ನು ಒಟ್ಟಾಗಿ ನಡೆಸೋಣ, ಉತ್ತರ ಕಂಡುಕೊಳ್ಳೋಣ. ಆಗಬಹುದೇ? ಹ್ಞೂ ಅಪ್ಪ, ಪ್ರಯೋಗಗಳೆಂದರೆ ನನಗೂ ತುಂಬಾ ಇಷ್ಟ. ಸುಣ್ಣದ ಮೊಳೆ, ಇದು ಮರದ ತುಂಡು, ಇವುಗಳನ್ನು ನೀರಿನಲ್ಲಿ ಹಾಕಿ ನೋಡೋಣ, ಯಾವುದು ಮುಳುಗುತ್ತದೆ, ಯಾವುದು ತೇಲುತ್ತದೆ ಎನ್ನುತ್ತಾ ರೋಹನ್ನ ಕೈಯಿಂದಲೇ ಕೆಲವು ವಸ್ತುಗಳನ್ನು ನೀರಿನಲ್ಲಿ ಹಾಕಿಸಿದರು. ಭಾರವಾದ ವಸ್ತುಗಳು ಮುಳುಗಿ ಹೋದವು, ಹಗುರವಾದ ವಸ್ತುಗಳು ತೇಲಿ ಬಂದವು. ಕೆಲವು ಮರದ ತುಂಡುಗಳು ಅರ್ಧ ಮುಳುಗಿದವು. ಅವುಗಳನ್ನು ನಿಧಾನವಾಗಿ ನೀರಿನೊಳಕ್ಕೆ ತಳ್ಳಿದರೂ ಮತ್ತೆ ಮತ್ತೆ ಅದೇ ಪ್ರಕಾರ ನೀರಿನಲ್ಲಿ ಅರ್ಧ ತೇಲುತ್ತಾ ಅರ್ಧ ಮುಳುಗುತ್ತಾ ನಿಂತವು. ಅಪ್ಪ ರೋಹನ್ನ ಕೈಗಳಿಂದಲೇ ಪ್ರಯೋಗಗಳನ್ನು ನಡೆಸಿ ಪ್ರಶ್ನೆಗಳಿಗೆ ರೋಹನ್ನೇ ಉತ್ತರ ಹುಡುಕುವಂತೆ ಹುರಿದುಂಬಿಸಿದರು. ರೋಹನ್ ಕೂಡ ಉತ್ಸಾಹದಿಂದ ಅಪ್ಪನ ಜೊತೆ ಪ್ರಯೋಗಗಳನ್ನು ಮಾಡಲು ತೊಡಗಿದ. ವಿಜ್ಞಾನದ ವಿಷಯದಲ್ಲಿ ವಿಶೇಷ ಆಸಕ್ತಿ ವಹಿಸಿದ. ಅಪ್ಪ ಕೂಡ ಮನೆಯಲ್ಲೇ ನಡೆಸಬಹುದಾದ ಪ್ರಯೋಗಗಳನ್ನೊಳಗೊಂಡ ಪುಸ್ತಕಗಳನ್ನು ಕೊಂಡು ಮನೆಗೆ ತಂದರು. ಒಂದು ದಿನ ಹೀಗೆ ರೋಹನ್ ಮನೆಯ ಗರಾಜಿನಲ್ಲಿ ಪ್ರಯೋಗ ಮಾಡುತ್ತಿದ್ದಾಗ ಅಮ್ಮ ಬಂದರು. ಅಮ್ಮ, ನಾನೀಗ ವಿಜ್ಞಾನಿ ಎಂದ ಹೆಮ್ಮೆಯಿಂದ. ಹೌದು ಪುಟ್ಟ, ನೀನೊಬ್ಬ ಈಗ ಪ್ರತಿಭಾವಂತ ಬಾಲ ವಿಜ್ಞಾನಿ ಎಂದರು. ಅದೇ ಹೆಮ್ಮೆಯಿಂದ ಹೃದಯ ತುಂಬಿ ಬಂತು.
1: ನಮಸ್ಕಾರ ಕೇಳಿದ್ರೆ, ಈಗ ತಾನೇ ನಾನು ವಿಜ್ಞಾನಿಯಾಗುವೆ ಅನ್ನುವಂತಹ ಒಂದು ಕಥೆಯನ್ನ ಕೇಳಿದ್ರಿ. ಈಗ ಎರಡನೇ ಕಥೆ ಚಂದ್ರಣ್ಣನ ಅಂಗಳದಲ್ಲಿ ಕೇಳೋಣ. ಚಂದ್ರಣ್ಣನ ಮನೆ ತಲುಪೋದು ಇನ್ನೂ ಎಷ್ಟು ಹೊತ್ತಾಗುತ್ತೆ? ಚಂದ್ರಣ್ಣನ ಮನೆ ಅಷ್ಟು ದೂರನಾ ಎಂದು ಅಣ್ಣನ ಕೈ ಹಿಡ್ಕೊಂಡು ನಡೆಯುತ್ತಾ ಪುಟ್ಟಿ ಕೇಳಿದ್ಲು. ಇನ್ನೇನು ಈಗ ಬರುತ್ತೆ, ಸುಸ್ತಾಯ್ತಾ? ಅದೋ ನೋಡು, ದೂರದಲ್ಲಿ ಕಾಣ್ತಿರೋದೇ ಚಂದ್ರಣ್ಣನ ಮನೆ ಎಂದು ಮನು ಅಣ್ಣ ತಂಗಿಯನ್ನು ಹುರಿದುಂಬಿಸುತ್ತಾ ಹೇಳಿದ. ಇಬ್ಬರ ಕಣ್ಣುಗಳಲ್ಲಿ ವಿಶೇಷ ಹೊಳಪು ಮೂಡಿತು. ಇಬ್ಬರೂ ತಮ್ಮ ತಲೆ ಮುಖ ಮುಚ್ಚುವಂತೆ ಶಿರಸ್ತ್ರಾಣ ಧರಿಸಿದ್ದರು. ಬೆಳ್ಳನೆಯ ದಪ್ಪ ಉಡುಪು, ಬೆನ್ನ ಮೇಲೊಂದು ಪುಟ್ಟ ಸಿಲಿಂಡರು, ಬೆಳ್ಳನೆಯ ಆಟದ ಶೂ, ಕೈಗಳಿಗೆ ಕ್ರಿಕೆಟ್ ಗ್ಲೌಸುಗಳು. ಅಬ್ಬಾ, ಅಂತೂ ಚಂದ್ರಣ್ಣನ ಮನೆ ತಲುಪಿದೆವು ಅಂದ ಮನು. ಸುತ್ತಲೂ ಕಣ್ಣರಳಿಸಿ ಪುಟ್ಟಿ ನೋಡಿದಳು. ಆಶ್ಚರ್ಯವಾಯಿತು. ಎಲ್ಲೂ ಎತ್ತೆತ್ತರದ ಕಟ್ಟಡಗಳಾಗಲಿ ಮನೆಗಳಾಗಲಿ ಇಲ್ಲ. ಇಲ್ಲಿ ಹಸಿರು ಗಿಡ ಬಳ್ಳಿಗಳು ಇಲ್ಲ. ಅಪ್ಪ ಹೇಳಿದ್ರಲ್ಲ, ಚಂದ್ರನ ಅಂಗಳದಲ್ಲಿ ಅದೆಲ್ಲ ಇರೋದಿಲ್ಲ ಅಂತ. ಇಲ್ಲಿ ಇರೋದೆಲ್ಲ ಮಣ್ಣು, ಕಲ್ಲು ಹಾಗೂ ಚಿಕ್ಕ ಚಿಕ್ಕ ಗುಡ್ಡದ ಮಾದರಿಗಳು. ಹಾ, ಕುಳಿಗಳು ಇವೆ. ನನಗಂತೂ ಭಾರ ಅಂತ ಅನ್ನಿಸ್ತಾನೆ ಇಲ್ಲ. ನೋಡು ಎಷ್ಟು ಸುಲಭವಾಗಿ ಹಾರಬಲ್ಲೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಬ್ಬರು ಖುಷಿಯಿಂದ ಕೈ ಕೈ ಹಿಡಿಯುತ್ತಾ ಎತ್ತರೆತ್ತರಕ್ಕೆ ಹಾರಿದರು. ಅಣ್ಣ, ಇಲ್ಲಿ ನೋಡು, ನಡೆದಾಡೋದಕ್ಕೆ ನಮ್ಮ ಶೂ ಅರೆಗಳು, ಕುಡಿಯೋದಕ್ಕೆ ನೀರಾದರೂ ಸಿಗಬಹುದಾ ಇಲ್ಲಿ? ನೋಡೋಣ ಬಾ. ಪುಟ್ಟಿ ಮತ್ತು ಮನು ಸುತ್ತಲೂ ಓಡಾಡಿದರು. ನೀರಾಗಲಿ ನೀರಿನ ಹಳ್ಳ ಕೊಳ್ಳಗಳಾಗಲಿ ಕಾಣಿಸಲಿಲ್ಲ. ನಮ್ಮ ಹಾಗೆ ಇಲ್ಲಿಯ ಮಕ್ಕಳು ಶಾಲೆಗೆ ಹೋಗ್ತಾರಾ? ಬೆನ್ನ ಮೇಲೆ ಭಾರದ ಬ್ಯಾಗು ಎತ್ತುಕೊಂಡು ಗೂನು ಬೆನ್ನು ಮಾಡ್ತಾ ನಡೀತಾರಾ? ಇರಬಹುದು. ಸೈಕಲ್ ಆಡೋಣ ಅಂದ್ರೆ ಇಲ್ಲಿ ಸರಿಯಾದ ರಸ್ತೆಗಳೇ ಇಲ್ಲ, ಕಲ್ಲು ಮಣ್ಣು ಅಷ್ಟೇ. ಅಣ್ಣ, ಎಷ್ಟೊಂದು ದೂರ ನಡೆದುಕೊಂಡು ಬಂದಿದ್ದೀವಿ. ಚಂದ್ರಣ್ಣನ ಮನೆ ಇಲ್ಲೇ ಹತ್ತಿರ ಇರಬಹುದು, ಕೂಗಿ ಕರೆದು ನೋಡೋಣವೇ. ಏ ಪೆದ್ದಿ, ಚಂದ್ರಣ್ಣನ ಮನೆ ಅಂತ ಹೆಸರು ಅಷ್ಟೇ, ಇಲ್ಲಿ ಚಂದ್ರಣ್ಣನೂ ಇಲ್ಲ, ಯಾರೂ ಇಲ್ಲ. ಅಪ್ಪ ಹೇಳಲ್ವಾ, ಮತ್ತೆ ಯಾಕೆ ಚಂದ್ರಣ್ಣನ ಮನೆ ಚಂದ್ರಣ್ಣನ ಅಂಗಳ ಅಂತ ಹೆಸರಿಟ್ಟಿರೋದು? ನಂಗಂತೂ ಚಂದ್ರಣ್ಣ ಇಲ್ಲೇ ಇದ್ದಾನೆ ಅನ್ನಿಸುತ್ತೆ. ಕರೆದರೆ ಬರಬಹುದು, ಕರೆದು ನೋಡು ಅಂದ ಮನು ತನ್ನ ದನಿಯಲ್ಲಿ ವ್ಯಂಗ್ಯ ಸೇರಿಸಿ. ಪುಟ್ಟಿ ಕೂಗಿದಳು. ಚಂದ್ರಣ್ಣ, ಏ ಚಂದ್ರಣ್ಣ, ಎಲ್ಲಿದ್ದೀಯಾ? ನಾವು ಬಂದು ತುಂಬಾ ಹೊತ್ತಾಯ್ತು. ನಿನ್ನ ನೋಡ್ಬೇಕು, ಆಟ ಆಡ್ಬೇಕು, ಕತೆ ಹೇಳ್ಬೇಕು, ಕತೆ ಹೇಳಿಸ್ಕೋಬೇಕು, ಬಾರೋ ಬೇಗ ಎನ್ನುತ್ತಾ ಉತ್ಸಾಹದಿಂದ ಪುಟ್ಟಿ ಕೂಗುತ್ತಾ ಸುತ್ತ ನೋಡಿದಳು. ಏನೂ ಉತ್ತರ ಬರಲಿಲ್ಲ. ಪುಟ್ಟಿ, ಅದೆಲ್ಲ ಆಗಲ್ಲ ಎಂದು ಮನು ಹೇಳಿದ. ಅಲ್ಲಣ್ಣ, ನಮ್ಮ ಮನೆಗೆ ಅನುಶ್ರೀ ಅಂತ ಹೆಸರಿದೆ, ನಾವಿದ್ದೇವೆ. ಹಾಗೆ ಚಂದ್ರಣ್ಣನ ಮನೆಯಲ್ಲೂ ಅಲ್ಲವೇ? ಅದೇ ಹೊತ್ತಿಗೆ ದೂರದಲ್ಲೊಂದು ಬೆಳಕು ಕಾಣಿಸಿತು. ಟಾರ್ಚಿನ ಬೆಳಕಿನಂತಿದ್ದ ಅದನ್ನು ಪುಟ್ಟಿ ತೋರಿಸಿದಳು. ಆಕಾಶಕಾಯವೊಂದು ನಿಧಾನವಾಗಿ ಬರುತ್ತಿರುವಂತೆ ಕಾಣಿಸಿತು. ಚಂದ್ರಣ್ಣನೇ ಇರಬೇಕು ಎಂದಳು ಪುಟ್ಟಿ. ಅನಿರೀಕ್ಷಿತವಾಗಿ ಕಾಣಿಸಿಕೊಂಡ ವಾಹನದ ಬೆಳಕಿನಿಂದ ಮನುವಿಗೆ ಗಾಬರಿಯೇ ಆಯಿತು. ಪುಟ್ಟಿಯ ಕೈ ಹಿಡಿದು ಸ್ವಲ್ಪ ದೂರ ಹಿಂದೆ ಸರಿದ. ಇಬ್ಬರೂ ಆತಂಕ ಹಾಗೂ ಆಶ್ಚರ್ಯದ ಕಣ್ಣುಗಳಿಂದ ಹಾರಿ ಬಂದ ಆಕಾಶಕಾಯದತ್ತ ನೋಡಿದರು. ಅವರ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಟಾರ್ಚಿನ ಬೆಳಕು ಈ ನಾಲ್ಕು ಮೂಲೆಗಳಿಂದಲೂ ಸ್ಫುರಿಸುತ್ತಿತ್ತು. ವಾಹನದ ಮೇಲ್ಮೈಯಿಂದ ಕೆಂಪು, ಹಸಿರು, ನೀಲಿ ಬಣ್ಣಗಳ ಕಾಸಿನಗಲದ ಬಲ್ಪುಗಳು ಮಿಣಿಕ್ ಮಿಣಿಕ್ ಎಂದು ಹೊಳೆಯುತ್ತಿದ್ದವು. ನೋಡುತ್ತಿದ್ದಂತೆ ಆಕಾಶ ವಾಹನದಿಂದ ನಾಲ್ಕು ಲೋಹದ ಕಂಬಗಳು ನೆಲಕ್ಕೆ ತಾಗಿ ನಿಂತವು. ಆಕಾಶಕಾಯ ಸ್ಥಿರವಾಗಿ ನಿಂತಿತು. ಮರುಕ್ಷಣದಲ್ಲಿ ಏಣಿಯಂತಹ ಸಾಧನವೊಂದು ಕಾಣಿಸಿಕೊಂಡಿತು. ವಾಹನದಿಂದ ನಾಲ್ಕು ಮಂದಿ ಗಗನಯಾತ್ರಿಗಳು ಒಬ್ಬರ ಹಿಂದೆ ಒಬ್ಬರು ಇಳಿದರು. ಮಕ್ಕಳಿಬ್ಬರೂ ಧರಿಸಿದಂತೆ ಗಗನಯಾತ್ರಿಗಳು ದಿರಿಸನ್ನು ಧರಿಸಿದ್ದರು. ನಾ ಹೇಳಲಿಲ್ಲವೇ, ಇದು ಚಂದ್ರನ ಮನೆಯಂಗಳವೆಂದು, ಚಂದ್ರನೇ ಬಂದಿದ್ದಾನೆ ಎಂದು ಪುಟ್ಟಿ ಪಿಸುಗುಟ್ಟಿದಳು. ಶ್ ಎಂದಮ್ಮನು. ಕ್ಷಿಪಣಿಯಂತಿದ್ದ ಯಂತ್ರದಿಂದ ಇಳಿದ ಕೊನೆಯವನ ಕೈಯಲ್ಲಿ ಭಾರತದ ತ್ರಿವರ್ಣ ಧ್ವಜವಿತ್ತು. ನಾಲ್ವರಲ್ಲಿ ಒಬ್ಬ ಪುಟ್ಟಿ ಮತ್ತು ಮನು ಕಡೆಯೇ ಧಾವಿಸಿದ. ಪುಟ್ಟಿ ಭಯದಿಂದ ಅಣ್ಣನತ್ತ ನೋಡಿದಳು. ರಕ್ಷಣೆಗೆಂದು ಸೊಂಟದಲ್ಲಿ ಅಡಗಿಸಿಕೊಂಡಿದ್ದ ಪುಟ್ಟ ಪಿಸ್ತೂಲಿನ ನೆನಪಾಗಿ ಮನುವಿನ ಕೈ ಅದರ ಮೇಲೆ ಹೋಯಿತು. ಆದರೆ ಆ ವ್ಯಕ್ತಿಯಿಂದ ದನಿ ಬಂದಿತು. ಮಕ್ಕಳೇ, ಅಂಜಬೇಡಿ, ನಾವು ಭಾರತೀಯರೇ. ದೇಶದ ಹೆಮ್ಮೆಯ ಚಂದ್ರಯಾನದ ಹೆಜ್ಜೆಯಲ್ಲಿ ನಿಮ್ಮದೇ ಮೊದಲ ಹೆಜ್ಜೆಯಾಗಿದೆ. ಬನ್ನಿ, ನಾವೆಲ್ಲ ಸೇರಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸೋಣ. ಮನು ಜೈ ಎಂದು ಕೂಗುತ್ತಾ ತನ್ನ ಹಾಸಿಗೆಯ ಮೇಲೆ ಎದ್ದು ಕುಳಿತ. ಪುಟ್ಟಿ ಕೂಡ ತನ್ನ ಹಾಸಿಗೆಯಲ್ಲಿ ಎದ್ದು ಕುಳಿತು, ಅಣ್ಣ ನೀನು ಕನಸು ಕಂಡೆಯಾ? ಮಕ್ಕಳ ಕೋಣೆಯ ಬಾಗಿಲಲ್ಲಿ ಕಾಣಿಸಿಕೊಂಡ ಅಮ್ಮ ಅಪ್ಪನಿಗೆ ಹೇಳಿದಳು. ನೋಡಿದಿರಾ ನೀವು ಮಕ್ಕಳಿಗೆ ಹೇಳಿದ ಚಂದ್ರಯಾನದ ಕಥೆಯ ಪರಿಣಾಮ? ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಥೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

ಕನ್ನಡ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೂರು ಸುಬ್ಬಣ್ಣ ಅವರ ನಾನು ವಿಜ್ಞಾನಿಯಾಗುವೆ ಮತ್ತು ಇತರ ವೈಜ್ಞಾನಿಕ ಹಿನ್ನೆಲೆಯ ಮಕ್ಕಳ ಕಥೆಗಳು ಪ್ರಸಾರವಾಯಿತು. ಪ್ರಸ್ತುತಿ ಶ್ರೀಮತಿ ರಮ್ಯಾ ಪ್ರವೀಣ್ ಅವರು ಹಾಗೂ ಶ್ರೀಯುತ ರಾಜು ಎಸ್ಪಿ ಅವರು.

ಕೇಳುಗರೆ, ಇನ್ನು ಮುಂದೆ ಕೇಳಿ ಉತ್ತಂಗ ಮತ್ತಿತರ ಸ್ಫೂರ್ತಿದಾಯಕ ಕಥೆಗಳು ಪುಸ್ತಕದ ಒಂದು ಕತೆ. ಪ್ರಸ್ತುತಿ ಲೇಖಕರಾದ ಕೆ ರಘುಶೆಟ್ಟಿ

ನಮಸ್ತೆ. ಇಂದಿನ ಕಥಾಪ್ರಸಂಗ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಕತೆ ರಾಮ ಪ್ಯಾರಿ ಗುರ್ಜರ್. ತೈಮೂರನಂತಹ ದುಷ್ಟ ದೊರೆಯ ಹೆಸರನ್ನು ನಾವೆಲ್ಲರೂ ಚರಿತ್ರೆಯ ಪುಟದಲ್ಲಿ ಓದಿದ್ದೇವೆ. ಚರಿತ್ರೆಯ ಪುಟಗಳಲ್ಲಿ ಮಾನವರ ರಕ್ತ ಹರಿಸಿದ ನರಾಧಮ ಅವನು. ಸುಮಾರು 100,000+ ಹಿಂದೂಗಳ ನರಮೇಧ ಮಾಡಿದ ಭೂಪ ಈತ. ಆದರೂ ಈತ ಭಾರತದಲ್ಲಿ ನೆಲೆ ನಿಲ್ಲಲಿಲ್ಲ. ಭಾರತವನ್ನು ಪೂರ್ತಿಯಾಗಿ ಜಯಿಸದೆ ಓಡಿಹೋದ. ಇದಕ್ಕೆ ಕಾರಣಗಳು ಇಲ್ಲದಿರಲಿಲ್ಲ. ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿ ನರಮೇಧ ನಡೆಸಿದ ವಿಚಾರ ಕೇಳಿ ಮೀರತಿನ ರಾಜ ತನ್ನ ಬೆಂಬಲಿಗರ ಸಭೆ ಕರೆದು ಒಂದು ಸ್ವಯಂ ಪ್ರೇರಿತವಾದ ಸೈನ್ಯದ ನಿರ್ಮಾಣ ಮಾಡಿದ. ಜೋಗರಾಜ್ ಸಿಂಗ್ ಪವಾರ್ ಈ ಸೇನೆಯ ದಂಡನಾಯಕನಾಗಿ ಅವನು ನೇಮಿಸಿದ. ಕೆಲವು ಜಾನಪದ ಕಥೆಗಳ ಮೂಲಕ ತಿಳಿಯುವುದೆಂದರೆ, ಜೋಗರಾಜನು 7 ಅಡಿಗಳಷ್ಟು ಎತ್ತರ ಇದ್ದು ಒಬ್ಬ ಪೈಲ್ವಾನನ ದೇಹದಾರ್ಢ್ಯವನ್ನು ಬೆಳೆಸಿ

ಕೊಂಡಿದ್ದನು. ಈ ಸೇನೆಯಲ್ಲಿ ಸುಮಾರು 40,000 ಮಹಿಳಾ ಸೈನಿಕರೂ ಇದ್ದರು. ರಾಮ ಪ್ಯಾರಿ ಗುರ್ಜರ್ ಅವಳನ್ನು ಈ ಮಹಿಳಾ ಸೇನೆಯ ದಂಡನಾಯಕಿಯಾಗಿ ನೇಮಿಸಲಾಯಿತು. ಕೊನೆಯ ಉಸಿರು ಇರುವವರೆಗೆ ಹೋರಾಡುವ ಪ್ರತಿಜ್ಞೆ ಕೈಗೊಂಡ ಈ ಸೈನಿಕರ ಪಡೆ ವಿವಿಧ ಪ್ರದೇಶಗಳಲ್ಲಿ ಅಂದರೆ ಮೀರತ್, ಮುಜಾಫರ್ನಗರ, ಸರಾನಪುರ, ಹರಿದ್ವಾರ ಮುಂತಾದ ಕಡೆ ಬೀಡುಬಿಟ್ಟಿತ್ತು. ತೈಮೂರಿನ ಸೇನೆ ಬಹಳ ದೊಡ್ಡದಿರುವುದರಿಂದ ನೇರವಾಗಿ ಯುದ್ಧ ಮಾಡದೆ ಗೆರಿಲ್ಲಾ ತಂತ್ರವನ್ನು ಉಪಯೋಗಿಸಿ ಯುದ್ಧ ಮಾಡಲಾರಂಭಿಸಿದರು. ಒಂದು ಕಡೆ ತೈಮೂರಿನ ಸೈನಿಕರು ದೆಹಲಿಯನ್ನು ಲೂಟಿ ಮಾಡುತ್ತಿರುವಂತೆ ಜೋಗರಾಜ್ ಸಿಂಗ್ನ ನೇತೃತ್ವದ 20,000 ಸೈನಿಕರು ರಾತ್ರಿ ವೇಳೆ ತೈಮೂರಿನ ಸೈನಿಕರ ಮೇಲೆ ದಾಳಿ ಮಾಡಿ ಬೆಳಗಾಗುವುದರೊಳಗೆ ನಗರದ ಹೊರಗಡೆ ಪರಾರಿಯಾಗುತ್ತಿದ್ದರು. ಸುಮಾರು 9,000 ಸೈನಿಕರನ್ನು ಸದೆ ಬಡಿದರು. ಹೀಗೆ ಈ ರೀತಿಯ ಗೆರಿಲ್ಲಾ ದಾಳಿಗಳ ಮೂಲಕ 3 ದಿನಗಳ ಕಾಲ ಯುದ್ಧ ನಡೆಯಿತು. ಇದರಿಂದ ತಾಳ್ಮೆ ಕಳೆದುಕೊಂಡ ತೈಮೂರಿನ ಸೈನಿಕರು ಮೀರತ್ನತ್ತ ಧಾವಿಸಿದರು. ಸುಮಾರು 100,000 ಇರುವ ತೈಮೂರಿನ ಪಡೆ ಮೀರತ್ತಿನತ್ತ ಹೋಗುತ್ತಿರುವಾಗ ರಾತ್ರಿ ಹೊತ್ತಿನಲ್ಲಿ ಮಾರ್ಗ ಮಧ್ಯೆ ತಂಗುತ್ತಿದ್ದರು. ರಾತ್ರಿ ವೇಳೆ ಜೋಗರಾಜನ ಸೈನಿಕರು ದಾಳಿ ಮಾಡಿ ಅವರನ್ನು ಸಂಹರಿಸುತ್ತಿದ್ದರು. ಇತ್ತ ರಾಮಪ್ಯಾರಿಯ ಮಹಿಳಾ ಸೈನಿಕ ಪಡೆ ಜೋಗರಾಜ್ ಸಿಂಗ್ನ ನೇತೃತ್ವದ ಸೇನೆಗಳ ಅವರಿಗೆ ಆಹಾರವನ್ನು ಸರಬರಾಜು ಕೆಲಸ ಮಾಡುತ್ತಿತ್ತು. ಅದುವಲ್ಲದೆ ವೈಪಡೆ ಶಸ್ತ್ರಗಳು ಮತ್ತು ಆಹಾರವನ್ನು ಕೂಡ ಕದ್ದು ತರುತ್ತಿತ್ತು. 500 ಕುದುರೆ ಸವಾರರು ರಾಮಪ್ಯಾರಿ ಗುರ್ಜರರ ನೇತೃತ್ವದಲ್ಲಿ ವೈಪಡೆಗಳಿಗೆ ಆಹಾರ ಸರಬರಾಜು ಆಗದಂತೆ ನೋಡಿಕೊಳ್ಳುತ್ತಿತ್ತು. ತೈಮೂರಿನ ಸೇನೆ ಈಗ ಇಕ್ಕಟ್ಟಿಗೆ ಸಿಲುಕಿ ಮೀರತ್ತಿನತ್ತ ಪ್ರಯಾಣಿಸುವುದು ಕಷ್ಟಕರವಾಯಿತು. ಹೇಗಾದರೂ ಮಾಡಿ ಜೋಗರಾಜ ಸಿಂಗ್ನನ್ನು ಸೋಲಿಸಲೇಬೇಕು ಎಂದು ಪಣತೊಟ್ಟ ತೈಮೂರಿನ ಪಡೆ ಮೀರತ್ತಿಗೆ ಹೋಗುವ ಬದಲು ಜೋಗರಾಜನ ಊರಾದ ಹರಿದ್ವಾರದತ್ತ ಪಯಣ ಬೆಳೆಸಿತು. ಇಲ್ಲಿ ಕೂಡ ತೈಮೂರಿನ ಪಡೆ ಸಾಕಷ್ಟು ಪ್ರತಿರೋಧವನ್ನು ಎದುರಿಸಿತು. ರಾಮಪ್ಯಾರಿಯ ಮಹಿಳಾ ಪಡೆ ತೈಮೂರಿನ ಸೇನೆ ಮುಂದುವರಿಯದಂತೆ ಅಡ್ಡಿಪಡಿಸುತ್ತಿತ್ತು. ಅಂತೂ ಇಂತೂ ತೈಮೂರಿನ ಪಡೆ ಹರಿದ್ವಾರದಿಂದ 5 ಕಿಲೋಮೀಟರ್ ದೂರ ಇರುವ ಜ್ವಾಲಾಪುರವನ್ನು ತಲುಪಿತು. ಹರ್ಬೀರ್ ಸಿಂಗ್ ಗುಲಿಯಾ ನೇತೃತ್ವದ 25,000 ಇರುವ ಸೈನಿಕರ ಪಡೆ ತೈಮೂರಿನ ಬೃಹತ್ತಾದ ಸೇನೆ ಮೇಲೆ ದಾಳಿ ನಡೆಸಿತು. ತೈಮೂರಿನ ಬಲಿಷ್ಠವಾದ ಬೆಂಗಾವಲ್ ಪಡೆ ಇತ್ತು. ಹರ್ಬೀರ್ ಸಿಂಗ್ ಗುಲಿಯಾ ಇದನ್ನು ಭೇದಿಸಿ ತೈಮೂರಿನ ಎದೆಗೆ ಈಟಿಯಿಂದ ಚುಚ್ಚಿದ. ಈ ಏಟನ್ನು ತಾಳಲಾರದೆ ತೈಮೂರ ಅವನ ಕುದುರೆಯಿಂದ ಕೆಳಗೆ ಬಿದ್ದ. ಆಗ ಅಲ್ಲಿಗೆ ಬಂದ ಕಿಜ್ರ ಅಂದ್ರೆ ತೈಮೂರಿನ ಸೈನಿಕ ಪಡೆಯ ಒಬ್ಬ ನಾಯಕನ ಹೆಸರು ತೈಮೂರನ್ನು ರಕ್ಷಿಸಿಕೊಂಡು ಹೋದ. ಉಳಿದ ಸೈನಿಕರು ಹರ್ಬೀರ್ ಸಿಂಗ್ ಗುಲಿಯಾನ ದಾಳಿಯನ್ನು ಮುಂದುವರಿಸಿದರು. ವಿಷಯ ತಿಳಿದ ಜೋಗರಾಜ್ ಸಿಂಗ್ ಅವನ ರಕ್ಷಣೆಗೆ ಧಾವಿಸಿದ. ಅವನನ್ನು ರಣರಂಗದಿಂದ ದೂರಕ್ಕೆ ಒಯ್ದರೂ ಅವನ ಜೀವ ಉಳಿಸಲಾಗದೆ ಹರ್ಬೀರನು ವೀರ ಮರಣವನ್ನು ಅಪ್ಪಿದನು. ತನ್ನ ಪವಿತ್ರ ಭೂಮಿಯಾದ ಹರಿದ್ವಾರವನ್ನು ಕ್ರೂರ ತೈಮೂರಿನ ಸೈನಿಕರು ಬರದಂತೆ ತಡೆಯಲು ಜೋಗರಾಜ್ ಸಿಂಗ್ ಮತ್ತು ರಾಮಪ್ಯಾರಿಯ ಸೈನಿಕ ಪಡೆ ಬಹಳ ಶೂರತ್ವದಿಂದ ಹೋರಾಡಿತು. ಯಾವುದೇ ಬೆಲೆಯನ್ನು ತೆತ್ತಾದರೂ ನಮ್ಮ ಪವಿತ್ರ ಭೂಮಿ ಆ ವಂಚಕರ ಪಾಲಾಗದಂತೆ ಹೋರಾಡಿದರು. ಇವರು ಹೋರಾಟದ ಪ್ರತಿರೋಧವನ್ನು ತಡೆಯಲಾರದೆ ತೈಮೂರಿನ ಸೈನಿಕರು ಪಲಾಯನ ಮಾಡಿದರು. ಪಲಾಯನಗೈಯುವ ತೈಮೂರ ಮತ್ತು ಅವನ ಪಡೆಯನ್ನು ಅಂಬಾಲದವರೆಗೆ ಅಟ್ಟಿಸಿಕೊಂಡು ಹೋಗಿ, ಅಂಬಾಲ ಅಂದರೆ ಈಗಿನ ಹರಿಯಾಣದಲ್ಲಿದೆ, ಇನ್ನೊಂದು ಅವನು ಭಾರತದ ಕಡೆ ಕಣ್ಣೆತ್ತಿ ನೋಡದಂತೆ ಮಾಡಿದರು. ಈ ಹೋರಾಟದಲ್ಲಿ ಸುಮಾರು 35,000 ಭಾರತೀಯ ಸೈನಿಕರು ವೀರ ಮರಣ ಹೊಂದಿದರೆ 70,000 ತೈಮೂರಿನ ಸೈನಿಕರು ಕೊಲ್ಲಲ್ಪಟ್ಟರು. ಅದು ಅಲ್ಲದೆ ಭಾರತವನ್ನು ಇಸ್ಲಾಂ ಮಾಡಬೇಕೆಂಬ ಗುರಿಯನ್ನು ಹೊತ್ತು ಬಂದ ತೈಮೂರ ಭಾರತವನ್ನು ಬಿಟ್ಟು ಹೋಗುವಂತೆ ಮಾಡುವಲ್ಲಿ ರಾಮಪ್ಯಾರಿ ಗುರ್ಜರ್ ಮತ್ತು ಜೋಗರಾಜ್ ಸಿಂಗ್ನ ಸೈನ್ಯ ಸಫಲವಾಯಿತು. ನಮಸ್ತೆ.

ಎಲ್ಲರಿಗೂ ಉತ್ತಂಗ ಮತ್ತಿತರ ಸ್ಫೂರ್ತಿದಾಯಕ ಕಥೆಗಳು. ಪುಸ್ತಕದ ಒಂದು ಕತೆ ಪ್ರಸಾರವಾಯಿತು. ಪ್ರಸ್ತುತಿ ಲೇಖಕರಾದ ಕೆ. ರಘುಶೆಟ್ಟಿ ಅವರು.

0: ಈಗ ಕೇಳಿ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಮಿದುಳು ಅಲೆಗಳ ಸಾಮೂಹಿಕ ಭಜನೆ. ಭಜನೆ ಹಾಗೂ ಸಂಗೀತ ಮೇಳಕ್ಕೆ ಜನ ಮುತ್ತೋದನ್ನ ನೋಡಿರಬೇಕು. ಸಂಗೀತ ಗೊತ್ತಿಲ್ಲದವರು

ಭಕ್ತಿ ಇಲ್ಲದವರು ಯಾವುದೋ ಸನ್ನಿಗೆ ಒಳಗಾದವರ ಹಾಗೆ ಎಲ್ಲರೊಡನೆ ತಾಳ ಹಾಕೋದನ್ನು ಗೋಣು ಕುಣಿಸೋದನ್ನು ಕೂಡ ನೀವು ನೋಡಿರ್ತೀರಿ. ಕೆಲವೊಮ್ಮೆ ನೀವು ಇಂಥ ಸಭೆಯಲ್ಲಿ ಕುಳಿತು ತಾಳ ಹಾಕಿರ್ಬೋದು. ಹೀಗೆ ಜನರ ಗುಂಪನ್ನ ಆಕರ್ಷಿಸುವಂತಹದ್ದು ಆ ಮೇಳಗಳಲ್ಲಿ ಏನಿದೆ ಎನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲೋ ಯಾವುದೋ ಹಳೆ ಹಾಡಿನಂತೆ ಗುಯಿಗುಡ್ತಾ ಇದ್ರೆ ಈ ಸುದ್ದಿ ಕೇಳಿ. ಸಾಮೂಹಿಕವಾಗಿ ಸಂಗೀತವನ್ನು ಆಲಿಸುವ ಎಲ್ಲರ ಮಿದುಳಿನಲ್ಲಿ ಏಳುವ ವಿದ್ಯುತ್ ಅಲೆಗಳು ಒಂದಾಗಿ ಮೇಳೈಸುತ್ತವಂತೆ. ಅವುಗಳು ಏರಿಳಿತಗಳು ಎಲ್ಲದರಲ್ಲಿಯೂ ಏಕಕಾಲದಲ್ಲಿ ಆಗುತ್ತಿರುತ್ತದೆ ಅಂತ ಇಂಗ್ಲೆಂಡಿನ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಂಡನ್ನ ನರವಿಜ್ಞಾನಿ ಲಾರಾ ರೈ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಐ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸುವ ಶೋಧದಲ್ಲಿ ಸಮ್ಮೇಳನಗಳಲ್ಲಿ ಸಂಗೀತವನ್ನ ಆಲಿಸುತ್ತಿರುವ ಸಂಗೀತ ಪ್ರಿಯರ ಮಿದುಳುಗಳ ಇಇಜಿಯಲ್ಲಿ ಡೆಲ್ಟಾ ತರಂಗಗಳು ಎನ್ನುವ ಮಿದುಳಿನ ಅಲೆಗಳು ಒಂದೇ ತೆರನಾಗಿ ಏರಿಳಿಯುತ್ತದೆ ಎಂದು ಇವರು ವರದಿ ಮಾಡಿದ್ದಾರೆ. ಮಿದುಳಿನಲ್ಲಿ ವಿದ್ಯುತ್ ತರಂಗಗಳು ಅಥವಾ ಅಲೆಗಳು ಇವೆ ಎನ್ನುವುದು ಹೊಸ ವಿಷಯ ಏನಲ್ಲ. ಹಾಗೆ ಮಿದುಳಿಗೆ ವಿದ್ಯುತ್ ಆಘಾತವನ್ನು ನೀಡಿ ಚುರುಕಾಯಿಸಬಹುದು ಅನ್ನೋದು ಕೂಡ ನಮಗೆ ಗೊತ್ತಿರೋ ವಿಷಯ. ಮೆದುಳಿನ ಈ ವಿದ್ಯುತ್ ಅಲೆಗಳ ಚಿತ್ರಣವನ್ನೇ ಇಇಜಿ ಅಥವಾ ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಅಂತ ಕರೆಯುತ್ತಾರೆ. ಹೃದಯದ ಆರೋಗ್ಯವನ್ನು ಪರೀಕ್ಷಿಸಲು ಇಸಿಜಿಯನ್ನ ಬಳಸ್ತೀವಲ್ಲ, ಹಾಗೆಯೇ ಈ ವಿದ್ಯುತ್ ಅಲೆಗಳ ಚಿತ್ರಣ ಕೂಡ ಮೆದುಳಿನ ಆರೋಗ್ಯವನ್ನ ಹಾಗೂ ಮೆದುಳಿನ ವಿವಿಧ ಚಟುವಟಿಕೆಗಳನ್ನ ಸ್ಥಿತಿಗತಿಗಳನ್ನ ಸೂಚಿಸುತ್ತೆ. ನರವಿಜ್ಞಾನಿಗಳು ಮತ್ತು ನರವೈದ್ಯರು ಇಇಜಿಯ ಆಧಾರದಿಂದ ಹಲವಾರು ಮೆದುಳಿನ ಕಾಯಿಲೆಗಳನ್ನ ಪತ್ತೆ ಮಾಡಬಲ್ಲರು. ಇಇಜಿಯಲ್ಲಿ 5 ಬಗೆಯ ಅಲೆಗಳನ್ನ ಕಾಣಬಹುದಂತೆ. ಇವುಗಳನ್ನು ಅನುಕ್ರಮವಾಗಿ ಡೆಲ್ಟಾ, ಥೀಟಾ, ಆಲ್ಫಾ, ಬೀಟಾ ಮತ್ತು ಗಾಮಾ ಅಂತ ಕರೆದಿದ್ದಾರೆ. ಮಿದುಳಿನ ವಿವಿಧ ಸ್ಥಿತಿಗಳನ್ನ ಇವು ಪ್ರತಿಯೊಂದು ಬಗೆಯೂ ಸೂಚಿಸುತ್ತವೆ. ಉದಾಹರಣೆಗೆ ಡೆಲ್ಟಾ ಅಲೆಗಳು ಬಹಳ ನಿಧಾನವಾಗಿ ಚಲಿಸುವಂತಹ ಅಲೆಗಳು. ವ್ಯಕ್ತಿ ಗಾಢ ನಿದ್ರೆಯಲ್ಲಿದ್ದಾಗ ಅಥವಾ ಪ್ರಜ್ಞೆ ತಪ್ಪಿದ್ದಾಗ ಈ ಬಗೆಯ ಅಲೆಗಳು ಹೆಚ್ಚು. ಇವುಗಳ ತರಂಗಾಂತರ 0.25 to 4 Hz ವರೆಗೂ ಇರುತ್ತದೆ. 4 to 8 Hz ನಡುವಿನ ಮಿದುಳಿನ ಅಲೆಗಳನ್ನ ಥೀಟಾ ಅಲೆಗಳು ಅನ್ನುತ್ತಾರೆ. ಮಂಪರು ನಿದ್ರೆ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಇವು ಹೆಚ್ಚಂತೆ. 8 to 12 ಅಲೆಗಳು ನಾವು ಕಣ್ಣು ಮುಚ್ಚಿಕೊಂಡಿದ್ದರೂ ಎಚ್ಚರವಾಗಿರುವಂತಹ ಸ್ಥಿತಿಯಲ್ಲಿ ತೋರಪಡುವಂತಹ ಆಲ್ಫಾ ಅಲೆಗಳು. 12 to 30 Hz ವರೆಗಿನ ವೇಗದ ಅಲೆಗಳನ್ನ ಬೀಟಾ ಅಲೆಗಳು ಅನ್ನುತ್ತಾರೆ. ಇವು ಗಾಢವಾಗಿ ಚಿಂತಿಸುವಾಗ, ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಾಗ ಅಥವಾ ಲೆಕ್ಕ ಹಾಕುವಾಗ ಹುಟ್ಟುವಂತಹ ಮಿದುಳಿನ ಅಲೆಗಳು. ಮಿದುಳು ಬಹಳ ಚುರುಕಾಗಿರುವ ಸಮಯದಲ್ಲಿ ತೋರುವಂತಹ ಅಲೆಗಳು. ಇದಕ್ಕಿಂತಲೂ ಹೆಚ್ಚು ಅಂದರೆ ಸುಮಾರು 30 Hz ಮೀರಿದ ಗಾಮಾ ಅಲೆಗಳನ್ನ ಮಿದುಳು ಹಳೆಯದನ್ನು ನೆನಪಿಸಿಕೊಳ್ಳುವಾಗ, ವಿಷಯವನ್ನು ಗ್ರಹಿಸುವಾಗ ಅಥವಾ ಕಲಿಯುವಾಗ ತೋರುತ್ತವೆ ಅಂತ ಗುರುತಿಸಿದ್ದಾರೆ. ಹೀಗಾಗಿ ಮಿದುಳು ಯಾವ ಸ್ಥಿತಿಯಲ್ಲಿದೆ ಎನ್ನುವುದನ್ನ ತಿಳಿಸೋದಕ್ಕೆ ಈ ಅಲೆಗಳು ಉಪಯುಕ್ತವಂತೆ. ಸಂಗೀತ ಅನ್ನ ಕೇಳುವಾಗ ಅಥವಾ ಯಾವುದೇ ನೃತ್ಯ ಪ್ರದರ್ಶನ ಅಥವಾ ನಾಟಕದಲ್ಲಿ ಒಟ್ಟೊಗುವ ಜನರಲ್ಲಿ ಯಾವ ರೀತಿಯ ಅಲೆಗಳು ಹುಟ್ಟುತ್ತವೆ ಎನ್ನುವುದರ ಬಗ್ಗೆ ಲಾರಾ ತಂಡಕ್ಕೆ ಕುತೂಹಲ ಇತ್ತು. ಇದಕ್ಕೆ ಕಾರಣ ಇಷ್ಟೇ, ಸಮ್ಮೇಳನಗಳಲ್ಲಿ ಸಂಗೀತವನ್ನು ಕೇಳುವಾಗ ಕೇಳುಗರು ಒಂದು ಬಗೆಯಲ್ಲಿ ಉನ್ಮಾದಿಗಳಾಗುತ್ತಾರಷ್ಟೇ. ಈ ಸ್ಥಿತಿಯಲ್ಲಿ ಎಲ್ಲರ ಮಿದುಳಿನಲ್ಲಿಯೂ ಹುಟ್ಟುವ ಮಿದುಳಿನ ಅಲೆಗಳು ಹೇಗಿರಬಹುದು ಅನ್ನುವುದು ಗೊತ್ತಾದರೆ ಹಲವು ಪ್ರಶ್ನೆಗಳಿಗೆ ಉತ್ತರ ದೊರಕಿದಂತೆಯೇ ಸರಿ. ಉದಾಹರಣೆಗೆ ಸಾಮೂಹಿಕ ಪ್ರಾರ್ಥನೆ, ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಸಾಮೂಹಿಕ ಆಚರಣೆಗಳು, ನೃತ್ಯ, ಸಂಗೀತದಂತಹ ಸಾಮೂಹಿಕ ಚಟುವಟಿಕೆಗಳು ಸಮುದಾಯದಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುವುದಕ್ಕಾಗಿ ವಿಕಾಸವಾದಂತಹ ಚಟುವಟಿಕೆಗಳಿರಬೇಕು ಅನ್ನುವ ಒಂದು ತರ್ಕ ಇದೆ. ಇಂತಹ ಸಾಮೂಹಿಕ ಚಟುವಟಿಕೆಗಳ ಸಂದರ್ಭದಲ್ಲಿ ಯಾವ ವಿವರಣೆಯನ್ನೂ ನೀಡದೆ ಮಾತಿಲ್ಲದೆಯೇ ಇನ್ನೊಬ್ಬರಿಗೆ ನಿರ್ದೇಶವನ್ನು ನೀಡುವುದರಿಂದ ಎಲ್ಲರ ಮಿದುಳಿನ ಚಟುವಟಿಕೆಗಳು ಏಕರೂಪವಾಗುವಂತೆ ಮಾಡುತ್ತಿರಬಹುದು ಎನ್ನುವ ಊಹೆಗಳಿತ್ತು. ಅಂದರೆ ಇದೊಂದು ಸಂವಹನ ತಂತ್ರ ಅನ್ನುವ ಊಹೆ. ಆದರೆ ಇದು ನಿಜವೋ ಸುಳ್ಳು ಅನ್ನುವುದನ್ನು ನಿರೂಪಿಸುವುದು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಇಇಜಿಯನ್ನ ಆಸ್ಪತ್ರೆಯ ಒಳಗೆ ಚಿತ್ರಿಸಬಹುದಿತ್ತೇ ಹೊರತು ಎಲ್ಲೆಂದರೆ ಅಲ್ಲಿ ಮಾಡೋದಕ್ಕೆ ಆಗ್ತಿರಲಿಲ್ಲ. ಇತ್ತೀಚೆಗೆ ಅತಿ ಸರಳವಾದ ಹಾಗೂ ಹಗುರವಾದಂತಹ ಇಇಜಿ ಯಂತ್ರಗಳು ಬಂದಿವೆ. ಇವನ್ನ ಹೆಲ್ಮೆಟ್ಟಿನಂತೆ ತಲೆಯಲ್ಲಿ ಧರಿಸಬಹುದು. ಇಇಜಿಯನ್ನ ಎಲ್ಲೆಂದರಲ್ಲಿ ಅಳೆಯಬಹುದು. ಲಾರಾರವರ ತಂಡ ಈ ತಂತ್ರಗಳನ್ನು ಬಳಸಿ ನೇರವಾಗಿ ನಾಟಕ, ಸಂಗೀತ, ನೃತ್ಯ, ಸಿನಿಮಾ ಮೊದಲಾದವುಗಳನ್ನು ನೋಡುತ್ತಿರುವ ಪ್ರೇಕ್ಷಕರ ಮೇಲೆ ಪರೀಕ್ಷೆ ಮಾಡಿದರು. ಇವೇ ಪ್ರದರ್ಶನಗಳನ್ನು ನೇರವಾಗಿ ನೋಡುವುದಕ್ಕೂ ತೆರೆಯ ಮೇಲಿನ ಪ್ರದರ್ಶನ ಕಾಣುವುದಕ್ಕೂ ವ್ಯತ್ಯಾಸ ಇರಬಹುದೇ ಎನ್ನುವುದೇ ಇವರ ಪ್ರಶ್ನೆ. ಇದಕ್ಕಾಗಿ 3 ಸಿನಿಮಾಗಳನ್ನು, 1 ನೃತ್ಯ ಪ್ರದರ್ಶನವನ್ನು ಹಾಗೂ ಪ್ರಯೋಗಾಲಯದಲ್ಲಿ ಆ ಪ್ರದರ್ಶನವನ್ನು ತೋರಿಸಿಯೂ ಪರೀಕ್ಷೆಗಳನ್ನು ನಡೆಸಿದರು. ಇವನ್ನು ನೋಡುವ ಸಂದರ್ಭದಲ್ಲಿ ಪ್ರೇಕ್ಷಕರು ಇಇಜಿ ಹೇಗಿರುತ್ತದೆ ಅಂತ ಚಿತ್ರಿಸಿದರು. ಅನಂತರ ಆಯಾ ವ್ಯಕ್ತಿಯ ಇಇಜಿ ಈ ವಿಭಿನ್ನ ಸಂದರ್ಭಗಳಲ್ಲಿ ಹೇಗಿರುತ್ತದೆ ಅನ್ನೋದನ್ನು ಗಮನಿಸಿದರು. ಹಾಗೆಯೇ ಆ

0: ಜನರು ಎಷ್ಟರ ಮಟ್ಟಿಗೆ ಪ್ರದರ್ಶನದಲ್ಲಿ ಮಗ್ನರಾಗಿದ್ದರು, ತಲ್ಲೀನರಾಗಿದ್ದರು ಅನ್ನುವುದನ್ನು ಕೇಳಿ ತಿಳಿದುಕೊಂಡರು. ಹೀಗೆ ಮಿದುಳಿನ ಚಟುವಟಿಕೆಯನ್ನು, ವ್ಯಕ್ತಿಗಳ ಅನುಭವಗಳನ್ನು ತಾಳೆ ನೋಡುವುದು ಸಾಧ್ಯವಾಯಿತು. ಪ್ರದರ್ಶನಗಳು ಎಷ್ಟೇ ಚೆನ್ನಾಗಿರಲಿ, ಸಿನಿಮಾಗಳನ್ನು ನೋಡಿದಾಗ ಜನರು ನೇರವಾಗಿ ಪ್ರದರ್ಶನದಲ್ಲಿ ಅನುಭವಿಸಿದ್ದಕ್ಕಿಂತ ಕಡಿಮೆ ತಲ್ಲೀನರಾಗಿರುತ್ತಾರಂತೆ. ಮೂರೂ ಸಂದರ್ಭಗಳಲ್ಲಿಯೂ ತೆಗೆದ ಮಿದುಳಿನ ಇಇಜಿ ಚಿತ್ರಗಳನ್ನು ಗಮನಿಸಿದಾಗ ಡೆಲ್ಟಾ ಅಲೆಗಳು ಎಲ್ಲಾ ಸಂದರ್ಭಗಳಲ್ಲಿಯೂ ಒಂದೇ ತರನಾಗಿ ಬದಲಾಗುತ್ತಿದ್ದವು. ಯಾವುದೇ ಸಂದರ್ಭದಲ್ಲಿಯೂ ಎಲ್ಲ ವ್ಯಕ್ತಿಗಳ ಡೆಲ್ಟಾ ಅಲೆಗಳ ಏರಿಳಿತಗಳು ಕೂಡ ಒಂದೇ ತರನಾಗಿ ಏರುಪೇರಾಗುತ್ತಿದ್ದವು. ಯಾರೋ ಅದನ್ನು ನಿಯಂತ್ರಿಸುತ್ತಿದ್ದಾರೆ ಎನ್ನುವ ಹಾಗೆ. ಅಂದರೆ ಎಲ್ಲರ ಮಿದುಳಿನ ಮೇಲೂ ನೇರವಾಗಿ ಪ್ರದರ್ಶನದಲ್ಲಿ ಭಾಗವಹಿಸಿದಾಗ ಆಗುವ ಪ್ರಭಾವ ಏಕರೀತಿಯದ್ದು ಅನ್ನುವುದು ಸ್ಪಷ್ಟವಾಯಿತು. ಅದೇ ನೃತ್ಯದ ವಿಡಿಯೋವನ್ನ ಪ್ರಯೋಗಾಲಯದಲ್ಲಿ ವೀಕ್ಷಿಸಿದಾಗ ಆ ವ್ಯಕ್ತಿಗಳ ಡೆಲ್ಟಾ ಅಲೆಗಳು ನೇರವಾಗಿ ನೋಡಿದಾಗ ಇದ್ದಷ್ಟು ಪ್ರಬಲವಾಗಿಯೂ ಇರುತ್ತಿರಲಿಲ್ಲ, ಕ್ಷೀಣವಾಗಿರುತ್ತಿದ್ದವು. ಹಾಗೆಯೇ ಒಬ್ಬೊಬ್ಬರೇ ನೃತ್ಯವನ್ನು ಸಿನಿಮಾದಲ್ಲಿ ವೀಕ್ಷಿಸಿದಾಗಲೂ ಡೆಲ್ಟಾ ಅಲೆಗಳ ತೀವ್ರತೆ ಕಡಿಮೆಯೇ ಇತ್ತು. ಆದರೆ ಇದೇ ಡೆಲ್ಟಾ ಅಲೆಗಳು ನೃತ್ಯವನ್ನು ನೇರವಾಗಿ ಹಾಗೂ ಬೇರೆಯವರೊಟ್ಟಿಗೆ ಸಮೂಹದಲ್ಲಿ ವೀಕ್ಷಿಸಿದಾಗ ಗಾಢವಾಗಿ ಏಕತರನ ಏರುಪೇರುಗಳಿಂದ ಕೂಡಿದ್ದುವು ಅಂತಾರೆ ಲಾಲಾ. ಅಂದರೆ ಅರ್ಥ ಇಷ್ಟೇ, ಒಟ್ಟಿಗೆ ಕುಳಿತು ಹಾಡು ಕೇಳುವಾಗ, ನೃತ್ಯ ನಾಟಕಗಳನ್ನು ನೋಡುವಾಗ ಎಲ್ಲರೊಡನೆ ನಾವೂ ಕೂಡಿ ಅನುಭವಿಸುತ್ತಿರುತ್ತೇವೆ. ಏಕೆಂದರೆ ಪ್ರದರ್ಶನದ ವೇಳೆಯಲ್ಲಿ ನರ್ತಕರು ನೇರವಾಗಿ ಪ್ರೇಕ್ಷಕರನ್ನು ನೋಡಿದಾಗ ಈ ರೀತಿಯ ಏಕರೂಪತೆ ಹೆಚ್ಚಿರುತ್ತದೆ. ಅಂದರೆ ಇವು ಸಾಮೂಹಿಕ ಸಂವಹನದ, ಸಾಮೂಹಿಕ ತಲ್ಲೀನತೆಯ ಒಂದು ಪರಿ. ಬಹುಶಃ ಸಮುದಾಯದ ಒಗ್ಗಟ್ಟನ್ನು ಕಾಪಾಡಲು ನಿಸರ್ಗ ರೂಪಿಸಿದ ಉಪಾಯ ಇರಬಹುದು ಈ ಸಮೂಹ ಸನ್ನಿ ಅನ್ನೋದು ಲಾರಾ ಅವರ ಅಭಿಪ್ರಾಯ. ಚುಟುಕು ಚುರುಕು.
1: ಅಂಡ ಮತ್ತು ವೀರ್ಯದಲ್ಲಿಯೂ ಮೈಕ್ರೋಪ್ಲಾಸ್ಟಿಕ್ಕು. ಮೈಕ್ರೋಪ್ಲಾಸ್ಟಿಕ್ಕು ಅಂದ್ರೆ ಪ್ಲಾಸ್ಟಿಕ್ಕಿನ ಅತಿಸೂಕ್ಷ್ಮ ಕಣಗಳು ಎಲ್ಲೆಲ್ಲಿಯೂ ಸಿಗುತ್ತಿರುವುದೇ ಸುದ್ದಿಯಲ್ಲ. ತಾಯಿಯ ಹಾಲಿನಲ್ಲಿಯೂ ಅವುಗಳಿರವು ಪತ್ತೆಯಾಗಿತ್ತು. ಇದೀಗ ಹೆಣ್ಣಿನ ಅಂಡಾಶಯಕ್ಕೂ ಗಂಡಿನ ವೀರ್ಯಕ್ಕೂ ಮೈಕ್ರೋಪ್ಲಾಸ್ಟಿಕ್ಕುಗಳು ಅಡರಿಕೊಂಡಿವೆ ಅಂತೆ. ಸ್ಪೇನಿನ ಮುರ್ಷಿಯಾ ವಿಶ್ವವಿದ್ಯಾನಿಲಯದ ಗೋಮೆಜ್ ಸ್ಯಾಂಚೆಸ್ ಮತ್ತು ಸಂಗಡಿಗರು ಪ್ರಣಾಳ ಶಿಶು ಬೇಕೆಂದು ಬಂದ ಹೆಣ್ಣುಗಳ ಅಂಡಾಶಯಗಳಲ್ಲಿ ಹಾಗೂ ವೀರ್ಯದಾನ ಮಾಡಿದ ಗಂಡಸರ ವೀರ್ಯಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಕುಗಳು ಇವೆಯೇ ಎಂದು ಪರಿಶೀಲಿಸಿತು. ಇವರು ಪರೀಕ್ಷಿಸಿದ 25 ಮಹಿಳೆಯರಲ್ಲಿ ಅಂಡವನ್ನು ಸುತ್ತುವರೆದಿರುವ ರಸದಲ್ಲಿ ಹಾಗೂ 18 ಗಂಡಸರ ವೀರ್ಯ ರಸದಲ್ಲಿ ಮೈಕ್ರೋಪ್ಲಾಸ್ಟಿಕ್ಕುಗಳು ಕಂಡವು. ಸಾಮಾನ್ಯವಾಗಿ ಬಳಸುವ ಪಾಲಿಇಥಿಲೀನು, ಪಾಲಿಇಥಿಲೀನು ತೆರೆಪ್ಥಾಲೇಟು ಹಾಗೂ ಪಾಲಿಟೆಟ್ರಾಫ್ಲೂರೋಇಥಿಲೀನಿನ ಅಣುಗಳು ಇವುಗಳಲ್ಲಿದ್ದವು. ಅರ್ಧಕರ್ಧ ಅಂಡಾಶಯದ ಹೊದಗಿಯ ರಸ ಹಾಗೂ ವೀರ್ಯ ರಸದಲ್ಲಿ ಮೈಕ್ರೋಪ್ಲಾಸ್ಟಿಕ್ಕುಗಳು ಕಂಡುಬಂದಿವೆಯಂತೆ. ಹಾ, ಮೈಕ್ರೋಪ್ಲಾಸ್ಟಿಕ್ಕುಗಳು ಸೂಕ್ಷ್ಮಗಾತ್ರದವು ನಿಜ, ಆದರೆ ಅವುಗಳ ಪ್ರಮಾಣ ಅಗಾಧ. ಇನ್ನೊಂದು ಅಧ್ಯಯನದ ಪ್ರಕಾರ ಅಟ್ಲಾಂಟಿಕ್ ಸಾಗರದ ಉತ್ತರ ಭಾಗದ ಮೇಲ್ಭಾಗದಲ್ಲಿಯೇ ಏನಿಲ್ಲವೆಂದರೂ 2.5 ಕೋಟಿ ಮೆಟ್ರಿಕ್ ಟನ್ನುಗಳಷ್ಟು ಪ್ಲಾಸ್ಟಿಕ್ಕು ತೇಲುತ್ತಿದೆಯಂತೆ.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ ಮತ್ತು ಜೆಮಿನಿ ಎಐ ಯಾಂತ್ರಿಕ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಲೂಬಹುದು. ನಿಮ್ಮದೇನಾದರೂ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886643228 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಜಾಣಸುದ್ದಿಯನ್ನು ಕೇಳಿದಿರಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ನಿಮಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಬೆಟ್ಟಿಂಗ? ನಮಗೆ ಚಾಲೆಂಜ್ ಜಾಗ ಖಂಡಿತ ಸಿಗೋದಿಲ್ಲ.
6: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
2: ಆತ್ಮೀಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ. ನಮ್ಮ ಜ್ಞಾನಧ್ವನಿ ಕಾರ್ಯಕ್ರಮಗಳನ್ನು ಆಪ್ನ ಮೂಲಕವೂ ಸಹ ಕೇಳಬಹುದು. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026 ಇಪ್ಪರಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/

store/apps/details?id=ATCMET Radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ

0: ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿದ್ದಾರೆ.

0: ಕಲಿಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ, ಶುಭ ಸಂಜೆ. ಪ್ರಿಯ ಕೇಳುಗರೇ, ಇದು ಮೈಸೂರು ನಗರದ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 5:05 ಸುಮಧುರ ಭಾವಗೀತೆಗಳು, 5:15 ಬದುಕು ಬೆಳಕು, 5:25 ಚಿಂತನೆ ಪ್ರಾರ್ಥನೆ, 5:30 ಜಾನಪದ ಗೀತೆಗಳು, 5:45 ಶ್ರೀವತ್ಸ ಜೋಶಿಯವರ ತಿಳಿರು ತೋರಣ, 6:20 ಪುಸ್ತಕ ಪರಿಚಯ ಹಾಗೂ 6:50 ಜಾಣ ಸುದ್ದಿ ಪ್ರಸಾರವಾಗಲಿದೆ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: मुंगारु हंगामिन बेळे विमेगागि ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम भवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಪ್ರಿಯ ಕೇಳುಗರೆ, ಇದೀಗ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
5: ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು ಭಾಗ 7, ಸೌಜನ್ಯತೆಯ ಶಿಖರ. ಫ್ರಾಂಕ್ ಮೊರೇಸ್ ಭಾರತೀಯ ಪತ್ರಿಕೋದ್ಯಮದ ಒಬ್ಬ ಹಿರಿಯ ವ್ಯಕ್ತಿ. ಅವರದು ಸ್ವತಂತ್ರವಾದ ಬಿಚ್ಚು ಮನಸ್ಸಿನ ಭಾರಿ ಕೆಚ್ಚಿನ ಬರವಣಿಗೆ. ಆದರೆ ದ್ವೇಷ, ಅವಹೇಳನ ಇತ್ಯಾದಿ ಕುತ್ಸಿತ ಬುದ್ಧಿ ಅವರಿಗಿರಲಿಲ್ಲ. ಬಹಳ ಸಂಭಾವಿತ ವ್ಯಕ್ತಿ. ಸೌಜನ್ಯತೆಯ ಮತ್ತೊಂದು ಹೆಸರಾಗಿದ್ದರು ಅವರು. ಭಾರತದ ಒಳಗೆ ಮತ್ತು ಹೊರಗೆ ಹೆಸರು ಪಡೆದಿದ್ದರು. ಕೆ ಮುನ್ಷಿಯವರು ಉತ್ತರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿದ್ದಾಗ ಒಮ್ಮೆ 1956 ಮುಂಬೈಗೆ ಬಂದಿದ್ದರು. ಆಗ ಮೊರೇಸ್ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸಂಪಾದಕರಾಗಿದ್ದರು. ಮುನ್ಷಿಯವರು ಒಂದು ಸಂಜೆಯ ರೈಲಿನಲ್ಲಿ ಲಕ್ನೋಗೆ ಹೊರಡುವವರಿದ್ದರು. ರೈಲಿಗೆ ಇನ್ನೂ 2 ಗಂಟೆ ಇರುವಾಗ ಭಾರತೀಯ ವಿದ್ಯಾಭವನದ ಮೂಲಕ ತಾವು ಪ್ರಕಟಿಸಲು ಯೋಚಿಸಿದ್ದ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ಸ್ ಬಗೆಗೆ ಮೊರೇಸ್ ಒಡನೆ ಸಮಾಲೋಚಿಸುವ ನಿರ್ಧಾರ ಮಾಡಿದರು. ಅವರ ರೈಲು ಹೊರಡುತ್ತಿದ್ದುದು ವಿಟಿ ವಿಕ್ಟೋರಿಯಾ ಟರ್ಮಿನಲ್.

ಪ್ರೆಸ್ ಅವರನ್ನು ಸಂಪರ್ಕಿಸಿ ಅವರನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದು ಅದಕ್ಕಾಗಿ ಕ್ಷಮಿಸಬೇಕೆಂದು ಕೋರುವಂತೆ ತಿಳಿಸಿದರು. ಅದರಂತೆ ರಾಮಕೃಷ್ಣನ್ ಮೊರೇಸ್ ಅವರಿಗೆ ದೂರವಾಣಿ ಕರೆ ಮಾಡಿ ವಿಷಯ ತಿಳಿಸಿದಾಗ ಮೊರೇಸ್ ಮೃದುಧ್ವನಿಯಲ್ಲಿ ಹೇಳಿದರು, ನನಗೆ ಅವರ ಕಷ್ಟ ಅರ್ಥವಾಗುತ್ತದೆ, ಅವರ ರೈಲು ಎಷ್ಟು ಹೊತ್ತಿಗೆ ಹೊರಡುತ್ತಿದೆ ಎಂಬುದನ್ನು ತಿಳಿಸಿ, ನಾನೇ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅವರನ್ನು ಕಾಣುತ್ತೇನೆ ಎಂದರು. ಅದೇ ರೀತಿ ನಿಲ್ದಾಣಕ್ಕೆ ಹೋಗಿ ಮುನ್ಷಿಯವರ ಭೇಟಿ ಮಾಡಿದರು. ಎಂತಹ ಸರಳತೆ ಮತ್ತು ಸೌಜನ್ಯತೆ! ದೊಡ್ಡ ಗುಣ. ಡಾಕ್ಟರ್ ಪಿ ಎಸ್ ರಮಣಿ ಗೋವಾದಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದವರು. ಆದರೆ ಸ್ವಪ್ರತಿಭೆ, ಪರಿಶ್ರಮ, ಶ್ರದ್ಧೆ ಮತ್ತು ಆಕಾಂಕ್ಷೆಯಿಂದ ಓದಿ ವೈದ್ಯರಾಗಿ ಲಂಡನ್ಗೆ ಹೋಗಿ ನ್ಯೂರೋಸರ್ಜರಿ ತರಬೇತಿ ಪಡೆದು ವಾಪಸ್ಸು ಬಂದು ಬೊಂಬಾಯಿಯಲ್ಲಿ ನೆಲೆಸಿದರು. ಬೊಂಬಾಯಿಗೆ ಬಂದ ಮೇಲೆ ಅವರು ಸಿಯಾನ್ ಆಸ್ಪತ್ರೆಯಲ್ಲಿ ಗೌರವ ನ್ಯೂರೋಸರ್ಜನ್ ಆಗಿ ಕೆಲಸ ಮಾಡಲು ಆರಂಭಿಸಿದರು. ಅಲ್ಲಿ ಸಂಪೂರ್ಣವಾದ ಸರ್ಜರಿ ವಿಭಾಗ ಸಿದ್ಧವಾಗಿರಲಿಲ್ಲ, ಅದಕ್ಕೆ ಅವರು ಗೌರವ ನ್ಯೂರೋಸರ್ಜನ್. ಅದರಿಂದ ಅವರಿಗೆ ಸಂಬಳ ಇರಲಿಲ್ಲ, ಆದರೆ ಸಂಜೆ ವೇಳೆ ಸ್ವಂತ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಅದಕ್ಕಾಗಿ ಸರಿಯಾದ ಸ್ಥಳವನ್ನು ಹುಡುಕಲು ಆರಂಭಿಸಿದರು. ಕೇಂದ್ರ ಮುಂಬಯಿಯ ಮಾತುಂಗದಲ್ಲಿ ಡಾಕ್ಟರ್ ವಿಜಯ ಆನಂದರವರ ಒಂದು ಸಣ್ಣ ಪಾಲಿ ಕ್ಲಿನಿಕ್ ಇತ್ತು. ಅಲ್ಲಿ 3 ಕೊಠಡಿಗಳಿದ್ದವು. ಮೊದಲನೆಯದಲ್ಲಿ ಡಾಕ್ಟರ್ ಶ್ರೀಕಂಠೆ, ಎರಡನೆಯದರಲ್ಲಿ ಡಾಕ್ಟರ್ ಗೋಡ್ಬೋಲೆ ಮತ್ತು ಮೂರನೆಯದರಲ್ಲಿ ಡಾಕ್ಟರ್ ಕಾಮತ್ ತಮ್ಮ ರೋಗಿಗಳನ್ನು ಪರೀಕ್ಷಿಸುತ್ತಿದ್ದರು. ಡಾಕ್ಟರ್ ಕಾಮತ್ರವರು ಆ ಕೊಠಡಿಯನ್ನು ಸಂಜೆ 6-8 ಉಪಯೋಗಿಸುತ್ತಿದ್ದರು. ಅಲ್ಲಿ 4-6 ತಮ್ಮ ರೋಗಿಗಳನ್ನು ಪರೀಕ್ಷಿಸಲು ಡಾಕ್ಟರ್ ರಮಣಿ ಅವರಿಗೆ ಡಾಕ್ಟರ್ ಕಾಮತ್ ಅವಕಾಶ ಮಾಡಿಕೊಟ್ಟರು. ಡಾಕ್ಟರ್ ರಮಣಿಯವರು ತಾವು ಆಗತಾನೆ ಮುಂಬೈಗೆ ಬಂದಿರುವುದರಿಂದ ರೋಗಿಗಳ ಸಂಖ್ಯೆ ಹೆಚ್ಚು ಇರುವುದಿಲ್ಲವೆಂದು, ಅದರಿಂದ 2 ಸಾಕೆಂದು ತೀರ್ಮಾನಿಸಿ ಆ ಕೊಠಡಿಯನ್ನು ತೆಗೆದುಕೊಂಡರು. 1974 ಜೂನ್ ತಿಂಗಳ 2ನೇ ವಾರದ ಸೋಮವಾರದಂದು ಡಾಕ್ಟರ್ ರಮಣಿ ತಮ್ಮ ಪ್ರಾಕ್ಟೀಸನ್ನು ಆರಂಭಿಸಿದರು. ಮೊದಲನೆಯ ದಿನ ರೋಗಿಗಳು ಯಾರೂ ಇರುವುದಿಲ್ಲವೆಂದು ಯೋಚಿಸಿ ಓದಲು ಒಂದು ನಿಯತಕಾಲಿಕವನ್ನು ತೆಗೆದುಕೊಂಡಿದ್ದರು. ಆದರೆ ಅವರು ಕ್ಲಿನಿಕನ್ನು ತಲುಪುವ ಹೊತ್ತಿಗೆ 4 ರೋಗಿಗಳು ಕಾಯುತ್ತಿದ್ದರು. 3ನೇ ವಾರದ ಒಂದು ದಿವಸ ಆ ಸಂಖ್ಯೆ 13 ಏರಿತು. ಹೀಗಾಗಿ ಎಷ್ಟೋ ದಿವಸ ಡಾಕ್ಟರ್ ಕಾಮತ್ ಬರುವ ಹೊತ್ತಿಗೆ ಡಾಕ್ಟರ್ ರಮಣಿಯವರ ಪರೀಕ್ಷೆ ಮುಗಿದಿರುತ್ತಿರಲಿಲ್ಲ. ಡಾಕ್ಟರ್ ಕಾಮತ್ರವರು ಬೇಸರ ಪಟ್ಟುಕೊಳ್ಳುತ್ತಿರಲಿಲ್ಲ. ಅವರು, ನಿಮ್ಮ ಪರೀಕ್ಷೆಯನ್ನು ಮುಂದುವರಿಸಿ, ನಾನು ನರ್ಸಿಂಗ್ ಹೋಮ್ನಲ್ಲಿ ನನ್ನ ರೋಗಿಗಳನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಕ್ಕೆ ಹೊರಟು ಹೋಗುತ್ತಿದ್ದರು. ಆದರೆ ಅವರು ಯಾವ ನರ್ಸಿಂಗ್ ಹೋಮ್ಗೂ ಹೋಗುತ್ತಿರಲಿಲ್ಲ, ಒಂದಿಷ್ಟು ಅಡ್ಡಾಡಿ ಬರುತ್ತಿದ್ದರು. ಒಂದೊಂದು ದಿನ ಡಾಕ್ಟರ್ ರಮಣಿಯವರು ಡಾಕ್ಟರ್ ಶ್ರೀಕಂಠಯ್ಯವರ ಕೊಠಡಿಯಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸುತ್ತಿದ್ದರು. ಡಾಕ್ಟರ್ ಕಾಮತ್ ಮತ್ತು ಡಾಕ್ಟರ್ ಶ್ರೀಖಂಡೆಯವರ ಸಹಾಯ ಮತ್ತು ಸಹಕಾರವನ್ನು ಡಾಕ್ಟರ್ ರಮಣಿ ತಮ್ಮ ಆತ್ಮಕಥನದಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಒಂದು ದಿನ ಮಾನವೀಯತೆಯನ್ನು ಮೆರೆಯುವ ಒಂದು ವಿಶೇಷ ಸಂಗತಿ ನಡೆಯಿತು. ಒಂದು ಸಂಜೆ 7 ಸಮಯ, ಶ್ರೀಖಂಡೆಯವರ ಕೊಠಡಿಯಲ್ಲಿ ಡಾಕ್ಟರ್ ರಮಣಿ ರೋಗಿಗಳನ್ನು ಪರೀಕ್ಷಿಸುತ್ತಿದ್ದರು. ಯಾವ ಸಮಯದಲ್ಲಾದರೂ ಡಾಕ್ಟರ್ ಶ್ರೀಖಂಡೆ ಬರಬಹುದಾಗಿತ್ತು. ಆದ್ದರಿಂದ ಡಾಕ್ಟರ್ ರಮಣಿ ಆತುರಾತುರವಾಗಿ ಪರೀಕ್ಷಿಸುತ್ತಿದ್ದರು. ಆಗ ವಿದ್ಯುಚ್ಛಕ್ತಿ ಹೊರಟು ಹೋಯಿತು. ರಮಣಿಯವರು ಮೊಂಬತ್ತಿಯ ಪರೀಕ್ಷೆ ಬೆಳಕಿನಲ್ಲಿ ರೋಗಿಗಳನ್ನು ಪರೀಕ್ಷಿಸಲು ಆರಂಭಿಸಿದರು. ಆದರೆ ಸರಿಯಾದ ಪರೀಕ್ಷೆಗೆ ಆ ಬೆಳಕು ಸಾಲುತ್ತಿರಲಿಲ್ಲ. ಆಗೊಂದು ಪವಾಡ ಸದೃಶ ಅನಿರೀಕ್ಷಿತ ಘಟನೆ ನಡೆಯಿತು. ಇದ್ದಕ್ಕಿದ್ದ ಹಾಗೆ ಅವರ ಕೊಠಡಿಯ ಒಳಗೆ ಭಾರಿ ಬೆಳಕಾಯಿತು. ಆಶ್ಚರ್ಯದಿಂದ ಅವರು ಕತ್ತೆತ್ತಿದರೆ ಅಲ್ಲೊಬ್ಬ ಪೆಟ್ರೋಮ್ಯಾಕ್ಸ್ ದೀಪ ಹಿಡಿದು ನಿಂತಿದ್ದನು. ಅವರ ಕೊಠಡಿಯ ಮುಂದೆ ರಸ್ತೆ ಬದಿಯಲ್ಲಿ ಒಬ್ಬ ಬೇಲ್ಪುರಿ ಮಾರುವವನಿದ್ದನು. ಅವನು ಬೇಲ್ಪುರಿಯನ್ನು ಗಾಡಿಯಲ್ಲಿಟ್ಟು ಮಾರುತ್ತಿದ್ದನು. ಅವನು ತನ್ನ ಉರಿಯುತ್ತಿರುವ ಪೆಟ್ರೋಮ್ಯಾಕ್ಸ್ ದೀಪವನ್ನು ಹಿಡಿದು ಕೊಠಡಿಯ ಒಳಕ್ಕೆ ಬಂದಿದ್ದನು. ಅವನು, ಡಾಕ್ಟರ್, ಈ ಪೆಟ್ರೋಮ್ಯಾಕ್ಸ್ ದೀಪವನ್ನು ಇಟ್ಟುಕೊಳ್ಳಿ, ನಾನು ಮೊಂಬತ್ತಿಯ ಬೆಳಕಿನಲ್ಲಿ ಬೇಲ್ಪುರಿಯನ್ನು ಮಾರಬಹುದು, ಆದರೆ ಆ ಬೆಳಕಿನಲ್ಲಿ ನೀವು ರೋಗಿಗಳನ್ನು ಹೇಗೆ ಪರೀಕ್ಷಿಸುತ್ತೀರಿ ಎಂದನು. ಆ ಬೇಲ್ಪುರಿ ಮಾರಾಟಗಾರನ ಮುಂದಾಲೋಚನೆ ಮತ್ತು ಕಾಳಜಿಯು ಡಾಕ್ಟರ್ ರಮಣಿಯವರನ್ನು ಸ್ತಂಭೀಭೂತರನ್ನಾಗಿ ಮಾಡಿತು. ಮಾನವೀಯ ನಡವಳಿಕೆಯ ಪರಂಪರೆಯನ್ನು ಜೀವಂತವಾಗಿ ಉಳಿಸಿರುವ ಅನೇಕ ಜನ ಈಗಲೂ ಇದ್ದಾರೆ ಎನ್ನುತ್ತಾರೆ ಡಾಕ್ಟರ್ ರಮಣಿ. ಕಠಿಣ ಹೃದಯದ ವಿದ್ಯಾವಂತರು ಮತ್ತು ಶ್ರೀಮಂತರಿಗಿಂತ ಈ ಅವಿದ್ಯಾವಂತ ಬಡ ಸಣ್ಣ ವ್ಯಾಪಾರಿ ಎಷ್ಟೊಂದು ಶ್ರೇಷ್ಠ!

ಇಲ್ಲಿವರೆಗೂ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

ಒತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಸೆಪ್ಟೆಂಬರ್ 17 ದಿನದ ಪ್ರಾರಂಭದ ಚಿಂತನೆ. ಕೊಡು ಪ್ರತಿಯಾಗಿ ಏನನ್ನೂ ಕೇಳದಿರು, ಇದನ್ನು ನೆನಪಿನಲ್ಲಿರಿಸು. ಬದುಕು, ಪ್ರೇಮಿಸು, ಪ್ರೇಮಿಸುತ್ತಲೇ ಬದುಕಿ ಬಾಳು. ಪ್ರೇಮವಾಳುತ್ತಿರೆ ಸಾವು ಬಾರದು ಬಳಿಗೆ. ಪ್ರೇಮವೇ ಸಂತಸದ ತಾಯಿ, ಶಾಂತಿ. ಪ್ರೇಮ ಜೀವಿಸುತ್ತಿರುವ ಹೃದಯದಿಂದ ಅವುಗಳನ್ನು ಕಳಿಸಲಾಗದೆಂದು ಕಲಿಯುವ ಪಾಠ. ನಮಗೊಂದು ಕೇಂದ್ರ ಬಿಂದು ಬೇಕು. ಬೆಳಕು ಎಲ್ಲೆಲ್ಲಿಯೂ ಇದ್ದರೂ ಅದು ನಮಗೆ ಉಪಯುಕ್ತವಾಗುವುದು ಕೇಂದ್ರೀಕರಿಸಿದಾಗಲೇ. ಅಂತೆಯೇ ನಾವು ನಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನು ಕೇಂದ್ರೀಕರಿಸಬೇಕು. ನಮ್ಮ ಆದರ್ಶವನ್ನು ಸೇವಿಸುವುದರ ಮೂಲಕ ಇದನ್ನು ಮಾಡಬಹುದು. ಪೂಜೆಯ ಪೂಜ್ಯತೆಯ ಮನೋಭಾವವು ಲೋಕದಲ್ಲಿರುವ ಒಂದು ಅದ್ಭುತ, ಒಂದು ಅಚ್ಚರಿ. ಯಾರು ಕಠಿಣ ಆಕ್ರಮಣಶೀಲ ಭಾವನಾರಹಿತರಾಗಿರುವರೋ ಅವರು ಅಪರಿಮಿತವಾಗಿ ಕಳೆದುಕೊಳ್ಳುವರು. ಪ್ರಾರ್ಥನೆ. ಸರ್ವದಯಾಮಯ ದೇವ, ಹೃದಯ ಪೂರ್ಣತೆಯಿಂದ ನಾನಿನ್ನ ಸೇವಿಪುದ ಕಲಿಯಳೆಳಸು. ನಾ ಮಾಡಿದೆಲ್ಲವೂ ಪೂಜೆಯಾಗಲಿ ನಿನಗೆ. ಅಂತರಂಗದಿ ನಿನ್ನ ಸಾಮೀಪ್ಯದಲ್ಲಿ ಎನ್ನ ಮನು ಸ್ಥಿತಗೊಂಡಿರುವ ಹಾಗಾಗಲಿ. ಸನ್ನಿಧಿಯ ಶಾಂತಿಯದು ನನಗಾಗಲಿ. ದೃಢಭಕ್ತಿ ಕೊಡು ನಿನಗೆ, ವಿನಯ ಚೇತನ ನಿಷ್ಠೆ ಆದರ್ಶಕ್ಕಾಗಿ ನಾ ಬಾಳುವಂತೆ ಈ ದಿನದ ಪ್ರತಿಯೊಂದು ಕಾರ್ಯದಲ್ಲಿ ನಾನದನ್ನು

0: ಅಭಿವ್ಯಕ್ತಿಗೊಳ್ಳುವುದ ಕಾಣುವಂತೆ. ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿದಿರಿ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
2: ಅಕಾಲಿಕ ಮಳೆಗೆ

ಪ್ರಿಯ ಕೇಳುಗರೆ, ಇನ್ನು ಮುಂದೆ ಖ್ಯಾತ ಲೇಖಕರು ಹಾಗೂ ಅಂಕಣಕಾರರು ಆದ ಶ್ರೀವತ್ಸ ಜೋಶಿ ಇವರ ಧ್ವನಿಯಲ್ಲಿ ಮೂಡಿಬರಲಿದೆ ತಿಳಿದು ತೋರಣ.

ಕಟ್ಟಡಿಗೆಯ ರುಚಿಯನ್ನು ಹುಟ್ಟುತ್ತಾ ಬಲ್ಲದೆ ಶ್ರೇಷ್ಠರೆಂದೆನಲು ಬೇಡ ಅರುಹಿನ ಬಟ್ಟೆ ಬೇರೆಂದ ಸರ್ವಜ್ಞ. ಸರ್ವಜ್ಞನ ಈ ತ್ರಿಪದಿ ನನಗೆ ಇದುವರೆಗೆ ಗೊತ್ತಿರಲಿಲ್ಲ. ಇದು ಸಹ ನನಗೆ ಪರಿಚಯವಾದದ್ದು ಕಿಟೆಲ್ನ ಕೋಶದಲ್ಲಿಯೇ. ಏನು ಈ ಆಸಾಮಿ ಹಗಲು ರಾತ್ರಿ ಕಿಟೆಲ್ ಕೋಶವನ್ನು ಕೈಯಲ್ಲಿ ಹಿಡಿದುಕೊಂಡೇ ಇರುತ್ತಾನೇನೋ ಅಂತ ಅನ್ಕೋಬೇಡಿ. ಅವತ್ತೇ ಹೇಳಿರುವಂತೆ ನನ್ನ ಬಳಿ ಕಿಟೆಲ್ ಕೋಶದ ಮುದ್ರಿತ ಪ್ರತಿ ಇರುವುದಲ್ಲ. ಯಾವುದಾದರೂ ಪದಾರ್ಥ ಬೇಕಾದಾಗ ಸ್ಮಾರ್ಟ್ ಫೋನ್ ನಲ್ಲಿ PDF ತೆರೆದು ನೋಡುತ್ತೇನೆ. ನಾನು ಹುಡುಕಿದ್ದು ಹುಟ್ಟು ಎಂಬ ಪದಕ್ಕೆ ಯಾವುದೆಲ್ಲ ಅರ್ಥಗಳಿವೆ ಅಂತ. ಕೋಶ ನೋಡಿದರೆ ಅರ್ಥಗಳ ಜತೆ ಜತೆಗೆ ಅರ್ಥಗರ್ಭಿತವಾದ ಒಂದು ತ್ರಿಪದಿಯ ಸಾಲು ಕೂಡ ಸಿಕ್ಕಿತು. ಆಹಾ ಅಂತನಿಸಿತು. ಯಾಕಿರಬಹುದು ಹೇಳಿ? ಇಲ್ಲಿ ಹುಟ್ಟು ಅಂದರೆ ಮರದಿಂದ ಮಾಡಿದ ಸೌಟು ಅಥವಾ ಸಟ್ಟುಗ. ಪಾಯಸವನ್ನು, ಹುಳಿಯನ್ನು, ಸಾರನ್ನು ದೊಡ್ಡ ದೊಡ್ಡ ಹಂಡೆಗಳಲ್ಲಿ ತಯಾರಿಸುವಾಗ ಕದಡಲಿಕ್ಕೆ, ಆಮೇಲೆ ಹಂಡೆಯಿಂದ ಚಿಕ್ಕ ಪಾತ್ರೆಗೆ ಹಾಕಿಕೊಳ್ಳುವುದಕ್ಕೆ ಹುಟ್ಟು ಬೇಕಾಗುತ್ತದೆ. ಈಗಿನ ನ್ಯೂಕ್ಲಿಯಸ್ ಫ್ಯಾಮಿಲಿಗಳ ಅಡುಗೆ ಮನೆಯಲ್ಲಾದರೆ ಅಂಗೈ ಅಗಲದ ಬೋಗುಣಿಯಲ್ಲಿ ಮಾಡುವ ಸಾರು ಹುಳಿ ಎಲ್ಲದಕ್ಕೂ ಚಿಕ್ಕದೊಂದು ಚಮಚದಂಥದ್ದೇ ಸಾಕಾಗುತ್ತದೆ. ಹಿಂದಿನ ಕಾಲದ ಕೂಡು ಕುಟುಂಬ ಮನೆಗಳಲ್ಲಿ ಅಥವಾ ಈಗಲೂ ದೇವಸ್ಥಾನಗಳ ಭೋಜನ ಶಾಲೆಗಳಲ್ಲಿ, ಛತ್ರಗಳಲ್ಲಿ ಸಮಾರಂಭಗಳ ಅಡುಗೆ ಮಾಡುವಾಗೆಲ್ಲ ಹಂಡೆಯೊಳಗಿನದಕ್ಕೆ ಹುಟ್ಟೇ ಬೇಕು. ಚಿಕ್ಕ ಚಮಚ ಸೌಟುಗಳೆಲ್ಲ ಎಲ್ಲೂ ಸಾಲವು. ನಮ್ಮಲ್ಲಿ ಬೇಸಿಗೆಯಲ್ಲಿ ಹಲಸಿನಕಾಯಿಯ ಹಪ್ಪಳ ಮಾಡಲಿಕ್ಕೆ ದೊಡ್ಡ ಹಂಡೆಯಲ್ಲಿ ಹಲಸಿನ ತೊಳೆಗಳನ್ನು ಉಪ್ಪು ಹಾಕಿ ಬೇಯಿಸುವಾಗ ನಡು ನಡುವೆ ಮಗುಚಲಿಕ್ಕೆ ಹುಟ್ಟು ಬಳಕೆಯಾಗುತ್ತಿತ್ತು. ಆದರೆ ನಮ್ಮ ಕಡೆ ಅದನ್ನು ಸಟ್ಟುಗ ಅಂತಲೇ ಹೇಳುತ್ತಿದ್ದೆವು. ಬಹುಶಃ ಮಲೆನಾಡಿನಲ್ಲಿ ಹುಟ್ಟು ಎನ್ನುತ್ತಾರೇನು. ಇರಲಿ, ಸರ್ವಜ್ಞನ ತ್ರಿಪದಿ ಇರುವುದು ಹುಟ್ಟನ್ನು ಬಣ್ಣಿಸಲಿಕ್ಕೆ ಅಲ್ಲ. ಅಡುಗೆ ಊಟ ತಿಂಡಿ ವಿಷಯಗಳನ್ನೆಲ್ಲ ಬರೆದು ಬಾಯಿಯಲ್ಲಿ ನೀರೂರಿಸುವುದಕ್ಕೂ ಅಲ್ಲ. ಅದು ಎಷ್ಟು ಅರ್ಥಗರ್ಭಿತ ಎಂದು ವಿದ್ವಾಂಸರೊಬ್ಬರು ವ್ಯಾಖ್ಯಾನಿಸಿರುವುದನ್ನು ಒಮ್ಮೆ ಓದಿಕೊಳ್ಳೋಣ. ಸಾರು ಹುಳಿ ಮೇಲೋಗರ ಪಾಯಸಾದಿಗಳಲ್ಲಿ ಮುಳುಗಿದ್ದರೂ ಹುಟ್ಟು ಹೇಗೆ ಅವುಗಳ ರುಚಿಯನ್ನು ತಿಳಿದುಕೊಳ್ಳಲಾರದೋ ಹಾಗೆಯೇ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಕಾಣಸಿಗುವ ಕೆಲವರು ತಮ್ಮ ಐಶ್ವರ್ಯ, ಅಂತಸ್ತು ಮತ್ತು ಹೊರನೋಟದ ಪಾಂಡಿತ್ಯಗಳಿಂದ ಮೆರೆಯುವರೇ ಹೊರತು ಅಂತಹ ಪ್ರದರ್ಶನ ಪ್ರಿಯರಿಗೆ ನಿಜವಾದ ಆಂತರಂಗಿಕ ಅರಿವು ಇರುವುದಿಲ್ಲ. ಅವರ ಹೊರಗಣ್ಣು ಮಾತ್ರ ಕೆಲಸ ಮಾಡುತ್ತಿದ್ದು ಅಂತಃಚಕ್ಷು ತೆರೆದಿರುವುದಿಲ್ಲ. ಆತ್ಮಾವಲೋಕನ ಅಥವಾ ಆತ್ಮದರ್ಶನ ಅವರಿಗೆ ಆಗಿರುವುದಿಲ್ಲ. ಜಗತ್ತಿನಲ್ಲಿ ಜಾಣರು, ಪಂಡಿತರು, ಬಹುಶ್ರುತ ವಿದ್ವಾಂಸರು ಎಂದೆಲ್ಲ ಹೇಳಿಕೊಂಡು ತಮ್ಮ ಹಿಂಬಾಲಕರಿಂದ ಹೇಳಿಸಿಕೊಂಡು ಓಡಾಡುವವರೆಲ್ಲ ದೊಡ್ಡ ಮನುಷ್ಯರು, ಸರ್ವಶ್ರೇಷ್ಠರು ಎಂದು ಭಾವಿಸಬೇಕಾಗಿಲ್ಲ. ಅಧ್ಯಾತ್ಮ ಜ್ಞಾನದ ರಸಪಾಕದಲ್ಲಿ ಅದ್ದಲ್ಪಟ್ಟರೂ ಕೂಡ ಇವರು ಸೌಟುಗಳ ಹಾಗೆ. ರಸಪಾಕದ ಅಮೃತ ತುಲ್ಯ ಸವಿಯನ್ನು, ಅನ್ಯಾದೃಶ ರುಚಿಯನ್ನು ಅನುಭವಿಸಲಾರರು. ಬೇರೆ ಶಾಸ್ತ್ರಗಳ ಮೇಲ್ಪದರದ ತಿಳುವಳಿಕೆಗೂ ಆತ್ಮಶಾಸ್ತ್ರದ ಅಂತರಾಳದ ಅರಿವಿಗೂ ತುಂಬಾ ವ್ಯತ್ಯಾಸವಿದೆ. ಬ್ರಹ್ಮಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಪ್ರಾಪಂಚಿಕ ವಿಚಾರಗಳಲ್ಲಿ ಪರಿಣತಿ ಪರಿಶ್ರಮ ಇದ್ದರೂ ಪಾರಮಾರ್ಥಿಕ ಚಿಂತನೆ ಒಲಿದು ಬರುವುದು ದುರ್ಲಭ. ಮೇಲ್ನೋಟಕ್ಕೆ ದೊಡ್ಡವರಾಗಿ ಕಾಣಿಸಿಕೊಳ್ಳುವ ಮಂದಿ ಶ್ರೇಷ್ಠತೆಯ ಶಿಖರವನ್ನು ಮುಟ್ಟಿರುವುದಿಲ್ಲ. ಆಂತರಂಗಿಕವಾದ ಜ್ಞಾನದ ದಾರಿ ಅಂದರೆ ಅರುಹಿನ ಬಟ್ಟೆ, ಅದು ಬೇರೆಯೇ ಇದೆ. ಕೇವಲ 3 ಸಾಲುಗಳ ಒಂದು ಸರಳವಾದ ಪದ್ಯದಲ್ಲಿ ತಥಾಕಥಿತ ಪಂಡಿತರ ನಿಜ ಸ್ಥಿತಿಯನ್ನು ಸರ್ವಜ್ಞ ಕವಿ ಮನಮುಟ್ಟುವಂತೆ ತೆರೆದಿರಿಸಿದ್ದಾನೆ. ಹಿಂದೊಮ್ಮೆ ತಿಳಿರು ತೋರಣ ಅಂಕಣದಲ್ಲಿ 18 ಫೆಬ್ರವರಿ 2018 ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಶೀರ್ಷಿಕೆಯ ಲೇಖನದಲ್ಲಿ ಈ ಸೌಟು ಪಾಯಸ ಎನಾಲಜಿಯನ್ನು ಪ್ರಸ್ತಾವಿಸಿದ್ದೆ. ಪಾಯಸದ ರುಚಿ ಅರಿಯದ ಸೌಟು ನಾವಾಗಿರಬಾರದು, ರುಚಿ ಅರಿವ ನಾಲಿಗೆಯಾಗಿ ಇರಬೇಕು ಎಂಬ ಸೂಕ್ತಿಯನ್ನು ವಿವರಿಸಿದ್ದೆ.
ಸ್ನೇಹಿತರೊಬ್ಬರ ಸಂಭಾಷಣೆಯಲ್ಲಿ ಬಂದಿದ್ದನ್ನು ನೆನಪಿಸಿಕೊಂಡು ನಾನದನ್ನು ಬರೆದಿದ್ದೆ. ಆಗ ನನಗೆ ಈ ಸರ್ವಜ್ಞ ತ್ರಿಪದಿಯ ಅರಿವಿರಲಿಲ್ಲ. ಮಾತ್ರವಲ್ಲ, ಮಹಾಭಾರತವನ್ನು ಬರೆದ ವೇದವ್ಯಾಸ ಮಹರ್ಷಿ ಸಭಾಪರ್ವದಲ್ಲಿ ಕೃಪಾಚಾರ್ಯರ ಮಾತುಗಳಲ್ಲಿ ದರ್ವಿ ಸೂಪರಸಾನಿವ ಸಾರಿನಲ್ಲಿರುವ ಸೌಟಿನಂತೆ ಮತ್ತು ಜಿಹ್ವಾ ಸೂಪರಸಾನಿವ ಸಾರಿನ ರುಚಿಯರಿತ ನಾಲಗೆಯಂತೆ ಎಂದಿದ್ದಾರಂತಲೂ ನನಗೆ ಗೊತ್ತಿರಲಿಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಎನ್ನುವುದು ಅದಕ್ಕೆ ತಾನೆ? ಅಥವಾ ಸರ್ವಜ್ಞನೂ ಅಷ್ಟೇ, ಹೆಸರೇ ಹೇಳುವಂತೆ ಎಲ್ಲವನ್ನೂ ಬಲ್ಲವನು, ಸರಳ ದೃಷ್ಟಾಂತಗಳಿಂದ ನಮ್ಮ ಅರಿವನ್ನು ವಿಸ್ತರಿಸಬಲ್ಲವನು. ಆದರೆ ವಿಪರ್ಯಾಸವೇನೆಂದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಡದಿ ಆಶ್ರಮದ ಪರಮ ಸೌಟು ನಿತ್ಯಾನಂದನ ಬುರುಡೆ ಬಂಡಲ್ಬಾಜಿ ವಿಡಿಯೋಗಳಿಗೆ ಹೆಚ್ಚು ಪ್ರಚಾರ. ಸರ್ವಜ್ಞನ ತ್ರಿಪದಿಯನ್ನೇನಾದರೂ ಪೋಸ್ಟ್ ಮಾಡಿದರೆ 4 ಲೈಕುಗಳಿಗೂ ತತ್ವಾರ. ಟಿವಿ ಜ್ಯೋತಿಷಿಗಳ ಸೌಟುತನದ್ದಂತೂ ಪರಾಕಾಷ್ಠೆ. ವಿಷಯ ಎಲ್ಲೆಲ್ಲಿಗೂ ಹೋಯಿತು. ಈಗ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಎನ್ನುತ್ತಾ ಮತ್ತೆ ಹುಟ್ಟು ಪದಾರ್ಥಕ್ಕೆ ಮರಳೋಣ. ಹುಟ್ಟು ಅಂದರೆ ಕ್ರಿಯಾಪದ ರೂಪದಲ್ಲಾದರೆ ಜನಿಸು ಎಂದು, ನಾಮಪದ ರೂಪದಲ್ಲಾದರೆ ಜನನ ಎಂದು ಸರಳ ಸಾಮಾನ್ಯ ಅರ್ಥ ನಮಗೆಲ್ಲ ಗೊತ್ತಿದ್ದದ್ದೇ. ಅವತರಿಸುವುದು, ಉದಯಿಸುವುದು, ಉಂಟಾಗುವುದು ಮುಂತಾದ ಕ್ರಿಯೆಗಳಿಗೂ ಹುಟ್ಟು ಪರ್ಯಾಯ ಪದವಾಗುತ್ತದೆ. ಮತ್ಸ್ಯ ಕೂರ್ಮಾದಿ 10 ರೂಪಗಳಲ್ಲಿ ಶ್ರೀಮನ್ನಾರಾಯಣನು ಭೂಮಿಯ ಮೇಲೆ ಹುಟ್ಟಿ ಬಂದನು ಎನ್ನುತ್ತೇವೆ. ಸಮುದ್ರ ಮಥನದ ವೇಳೆ ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು, ಐರಾವತ, ಚಂದ್ರ, ಲಕ್ಷ್ಮಿ ಮುಂತಾದವರೆಲ್ಲ ಹುಟ್ಟಿ ಬಂದರು ಎಂದು ನಂಬುತ್ತೇವೆ. ಸೂರ್ಯ ಪ್ರತಿನಿತ್ಯವೂ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಎನ್ನುತ್ತೇವೆ. ಹಿಮಾಲಯದಲ್ಲಿರುವ ಗಂಗೋತ್ರಿಯಲ್ಲಿ ಗಂಗಾ ನದಿ ಹುಟ್ಟುತ್ತದೆ, ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ, ಚಂಡಮಾರುತ ಸುನಾಮಿಗಳು ಸಾಗರ ಮಧ್ಯದಲ್ಲಿ ಹುಟ್ಟುತ್ತವೆ. ಪಂಚೇಂದ್ರಿಯಗಳಿಗೆ ಅನುಭವವಾಗುವ ಮತ್ತು ಅನುಭವವಾಗದ ವಸ್ತು ವಿಚಾರಗಳ ಬಗ್ಗೆ ಮಾತನಾಡುವಾಗಲೂ ಅವುಗಳು ಹುಟ್ಟುವುದು ಅಂತಲೇ ಹೇಳುತ್ತೇವೆ. ಸ್ನೇಹಿತರಿಬ್ಬರಲ್ಲಿ ವೈಮನಸ್ಯ ಹುಟ್ಟುತ್ತದೆ, ಮೇಲಧಿಕಾರಿಯನ್ನು ಕಂಡಾಗ ನಡುಕ ಹುಟ್ಟುತ್ತದೆ, ಹದಿಹರೆಯದ ಹುಡುಗ ಹುಡುಗಿಯರಲ್ಲಿ ಪ್ರೀತಿ ಹುಟ್ಟುತ್ತದೆ, ಪ್ರೀತಿ ಮುಂದುವರಿದು ಅವರಿಬ್ಬರ ಮದುವೆಯಾಗಿ ಆಮೇಲೆ ಮಗು ಹುಟ್ಟುತ್ತದೆ, ಮಗು ಹುಟ್ಟುವಾಗ ಹೆಣ್ಣಿನ ತಾಯ್ತನವೂ ಹುಟ್ಟುತ್ತದೆ. ಹೀಗೆ ನಾವು ವಿಶೇಷವಾಗಿ ಗಮನಿಸದಿದ್ದರೂ ಎಷ್ಟೋ ವಿಷಯಗಳ ಹುಟ್ಟನ್ನು ನಾವು ಗುರುತಿಸುತ್ತಲೇ ಇರುತ್ತೇವೆ. ಆದರೂ ಒಂದು ಸೂಕ್ಷ್ಮ ಏನೆಂದರೆ, ಮನುಷ್ಯನ ಹುಟ್ಟು ಸಾವು ಮಾತ್ರ ಅಧ್ಯಾತ್ಮದ ಸ್ತರಕ್ಕಿರುತ್ತದೆ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಎಂಬ ದಾಸವಾಣಿಯಿಂದ ಹಿಡಿದು ತೃಣದ ಹಸುರಿನ ಹುಟ್ಟು, ತಾರೆ ಎಸಕದ ಗುಟ್ಟು, ದನಿಯದದ ನರಸುನಿ ಮಂಕುತಿಮ್ಮ ಎಂಬ ಕಗ್ಗದಿಂದ ಹಿಡಿದು ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ಎಂದು ಚಿತ್ರಗೀತೆಯ ಸಾಲಿನವರೆಗೂ ಹುಟ್ಟು ಸಾವುಗಳನ್ನು ದೈವ ಕೃಪೆಯಿಂದ ಆಗುವಂಥವು ಎಂದು ಪ್ರತಿಪಾದಿಸಲು ಬಳಸುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ, ಹುಟ್ಟು ಸಾವುಗಳ ನಿರಂತರ ಆವರ್ತನ, ಅದರಿಂದ ಬಿಡುಗಡೆ ಪಡೆಯುವುದೇ ಮೋಕ್ಷ ಎಂಬ ಪರಮೋಚ್ಚ ಕಲ್ಪನೆ ನಮ್ಮದು. ಹುಟ್ಟು ಅಂದರೆ ಇನ್ನೊಂದರ್ಥ ಇದೆ, ದೋಣಿ ನಡೆಸಲು ಬೇಕಾಗುವ ಸಾಧನ. ಹುಟ್ಟಿನಿಂದ ನೀರನ್ನು ಹಿಂದೆ ತಳ್ಳಿದರೆ, ಅಂದರೆ ಹುಟ್ಟು ಹಾಕಿದರೆ ದೋಣಿ ಮುಂದೆ ಸಾಗುತ್ತದೆ. ಹಾಗೆ ಹುಟ್ಟು ಹಾಕುವಾಗ ಎದುರಿಗೆ ಮಿಸ್ ಲೀಲಾವತಿಯಂಥ ಚಂದುಳ್ಳಿ ಚೆಲುವೆ ಇದ್ದರಂತೂ ಬೀಸುಗಾಳಿಗೆ ಬೀಳು ತೇಳುತ್ತ ತೆರೆಯ ಮೇಗಡೆ ದೋಣಿ ಸಾಗುತ್ತದೆ. ಮನಸ್ಸುಗಳೆರಡೂ ಒಂದಾಗಿ ವಿಹಾರಕ್ಕೆ ತೊಡಗುತ್ತವೆ. ಇದು ಅಷ್ಟೇ, ನದಿ ಅಥವಾ ಸಮುದ್ರ, ದೋಣಿ, ದೋಣಿಯನ್ನು ನಡೆಸುವ ಅಂಬಿಗ, ಆತ ಹುಟ್ಟು ಹಾಕುವುದು, ಆತನ ನೆರವಿನಿಂದ ನಾವು ನದಿ ದಾಟುವುದು, ತೀರ ಸೇರುವುದು, ಇವೆಲ್ಲ ಸಾಮಾನ್ಯ ಸಂಗತಿಗಳೇ ಆದರೂ ಅಧ್ಯಾತ್ಮದ ಸ್ತರಕ್ಕೆ ಏರಬಲ್ಲ ಚಿಂತನೆಗಳಾಗುತ್ತವೆ. ಸಂಸಾರ ಸಾಗರ, ಅದರಲ್ಲಿ ನಮ್ಮ ಜೀವನವೆಂಬುದು ಒಂದು ದೋಣಿ, ಅದರ 7 ಬೀಳುಗಳು,
ದೋಣಿಯನ್ನು ತನ್ನಿಚ್ಛೆಯಂತೆ ನಡೆಸುವವನು ಮೇಲಿರುವ ಭಗವಂತ ಅಂತೆಲ್ಲ ಹೇಳುವಾಗ ಪುರಂದರದಾಸರ ಕೃತಿ ನೆನಪಾಗುತ್ತದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ಅದರ ಪ್ರಕಾರ ಭವಸಾಗರವನ್ನು ದಾಟುವುದಕ್ಕೆ ಸತ್ಯವೆಂಬ ಹುಟ್ಟು ಇದ್ದರೆ ಸಾಕಂತೆ. ಸಾವಿನ ನಂತರ ನಮ್ಮನ್ನು ಮುಕ್ತಿ ಮಂಟಪಕ್ಕೆ ಒಯ್ಯುವುದು ಅದೇ ಹುಟ್ಟು. ಪುರಂದರದಾಸರಿಗಿಂತಲೂ ಸುಮಾರು 300 ವರ್ಷ ಮೊದಲು ಬಸವಣ್ಣನವರ ಸಮಕಾಲೀನನಾಗಿ ಬಾಳಿದ್ದ ಶಿವಶರಣನೊಬ್ಬನ ಉಲ್ಲೇಖ ಇಲ್ಲಿ ಪ್ರಸ್ತುತವೆನಿಸುತ್ತದೆ. ಆತನ ಹೆಸರು ಅಂಬಿಗರ ಚೌಡಯ್ಯ. ಕ್ರಾಂತಿಕಾರಿ ಮತ್ತು ನಿಷ್ಠುರ ಸ್ವಭಾವದ ಮನುಷ್ಯ. ಎಲ್ಲ ವಚನಕಾರರಂತೆ ವರ್ಗರಾಹಿತ್ಯ, ವರ್ಣರಾಹಿತ್ಯ, ಲಿಂಗ ತಾರತಮ್ಯ ರಾಹಿತ್ಯ, ಸಮಾಜವನ್ನು ಅಪೇಕ್ಷೆ ಪಟ್ಟವನು. ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ. ಮಾತು ಕಟುವಾದರೂ ದಿಟವನ್ನೇ ನುಡಿದ ದಿಟ್ಟ. ನುಡಿದಂತೆ ನಡೆದವನು, ನಡೆದಂತೆ ನುಡಿದವನು. ಸುಮಾರು 300 ವಚನಗಳನ್ನು ರಚಿಸಿರುವ ಈ ಶಿವಶರಣ ದೋಣಿ ನಡೆಸುವ ಕಾಯಕದವನಾದ್ದರಿಂದ ಸಹಜವಾಗಿಯೇ ನದಿ, ದೋಣಿ, ಹುಟ್ಟು ಮುಂತಾದ ಪ್ರತಿಮೆಗಳನ್ನು ವಚನಗಳಲ್ಲಿ ಬಳಸಿದ್ದಾನೆ. ಮುಖ್ಯವಾಗಿ ಹುಟ್ಟು ಎಂಬ ಪದವನ್ನು ಶ್ಲೇಷೆ ಪನ್ ಮಾಡಿ ಅದ್ಭುತವಾದ ಅಧ್ಯಾತ್ಮವನ್ನು ಬಣ್ಣಿಸಿದ್ದಾನೆ. ಚೌಡಯ್ಯನ ವಚನಗಳಲ್ಲಿ ಹುಟ್ಟು ಅಂದರೆ ದೋಣಿಯನ್ನು ನಡೆಸುವ ಸಾಧನವೂ ಹೌದು, ಇನ್ನೊಂದು ಅರ್ಥದಲ್ಲಿ ಜನನ ಅಥವಾ ಜೀವ ತಳೆಯುವಿಕೆಯೂ ಹೌದು. ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಎಂಬುದು ಅಂಥದೊಂದು ಸಾಲು. ಭಗವಂತನನ್ನು ನಂಬಿ ಬದುಕಿದರೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕಿಲ್ಲ, ಒಂದೇ ಜನ್ಮದಲ್ಲಿ ಮುಕ್ತಿ ಪಡೆಯಬಹುದು ಎಂಬ ಅರ್ಥವನ್ನು, ಒಂದೇ ಸಲ ಹುಟ್ಟು ಹಾಕಿ ದೋಣಿಯನ್ನು ಮುಂತಳ್ಳಿದರೆ ಆಚೆಯ ದಡಕ್ಕೆ ತಲುಪಿಸುವ ವಿಶ್ವಾಸ ತನಗಿದೆ ಎಂಬ ರೀತಿಯಲ್ಲಿ ಚೌಡಯ್ಯ ತಿಳಿಸುತ್ತಾನೆ. ಅಂದಾದಿ ಬಿಂದುವಿನಲ್ಲಿ ಹೊಂದಿದ ಹುಟ್ಟು, ಆ ಹುಟ್ಟನೇ ಹಿಡಿದು ಅಂದ ಚಂದದಲ್ಲಿ ತೊಳಲಾಡುತ್ತಿದ್ದಿತು ಜಗವೆಲ್ಲ, ಅಂದ ಗೇಡಿಗಳೆಲ್ಲ ಬಂದೇರಿಹರು, ಇದನ್ನೊಂದೇ ಹುಟ್ಟಿನಲ್ಲಿಳುಹೆವೆನೆಂದ ನಂಬಿಗ ಚೌಡಯ್ಯ ಎಂಬ ವಚನದಲ್ಲಿ ಬರುವ ಅಂದಾದಿ ಬಿಂದು ಅನಂತ ಕಾಲದ ಅಥವಾ ಇನ್ಫಿನಿಟಿಯ ಕಲ್ಪನೆ. ಈ ಜೀವಕ್ಕೆ ಬಂದ ಹುಟ್ಟು ಎಂದೋ ಒಮ್ಮೆ ಆದಿಕಾಲದಿಂದ ಬಂದದ್ದು. ಈ ಹುಟ್ಟಿನ ಬಳ್ಳಿ ಹಿಡಿದು ಜನ್ಮ ಜನ್ಮಾಂತರವೆನ್ನುತ್ತಾ ಜಗತ್ತು ತೊಳಲಾಡುತ್ತಿದೆ. ಈ ಹುಟ್ಟಿನಲ್ಲಿ ತೊಳಲಾಡುವ ಅಂದಗೇಡಿಗಳೆಲ್ಲ ಬಂದು ಇವನ ದೋಣಿಯನ್ನೇರಿದ್ದಾರಂತೆ. ಈ ದೋಣಿಯನ್ನು ಒಂದೇ ಹುಟ್ಟಿನಲ್ಲಿಳುಹುವೆನು ಎನ್ನುತ್ತಾನೆ ಚೌಡಯ್ಯ. ಇದನ್ನು ಹಲವು ಹುಟ್ಟುಗಳನ್ನು ಹಾಕುವ ಅಗತ್ಯವಿಲ್ಲ, ಒಂದೇ ಒಂದು ಸಲ ಹುಟ್ಟು ಹಾಕಿದರೆ ಸಾಕು, ದೋಣಿಯನ್ನು ಆಚೆ ದಡಕ್ಕೆ ತಲುಪಿಸಲು ಸಾಧ್ಯ ಎಂದು ಬೇಕಿದ್ದರೂ ಅರ್ಥೈಸಬಹುದು. ಅಥವಾ ಬಹು ಜನ್ಮಗಳವರೆಗೆ ಕಾಯಬೇಕಾಗಿಲ್ಲ, ಈ ಒಂದು ಜನ್ಮದಲ್ಲೇ ಈ ಜನರನ್ನು ಮುಕ್ತಿಗೆ ಒಯ್ಯಬಲ್ಲೆ ಎಂದು ಬೇಕಿದ್ದರೂ ಅರ್ಥೈಸಬಹುದು. ದೋಣಿ ನಡೆಯಿಸುವ ಕಾಯಕ ಮತ್ತೆ ಅದರ ಒಂದೊಂದು ಅಂಗ ಅಂದರೆ ದೋಣಿ, ನದಿ, ಸಮುದ್ರ, ಅಲೆಗಳು, ದೋಣಿಯ ಹುಟ್ಟು ಇತ್ಯಾದಿ ಎಲ್ಲವೂ ಬೇರೊಂದು ಆಧ್ಯಾತ್ಮಿಕ ಚಿತ್ತವೃತ್ತಿಗೆ ಸಂಕೇತಗಳಾಗುತ್ತಾ ಹೋಗಿ ಅಂಬಿಗರ ಚೌಡಯ್ಯನ ವಚನಗಳು ಔನ್ನತ್ಯಕ್ಕಿರುತ್ತವೆ. ಯಾರಿಗೆ ಗೊತ್ತು, ಮುಂದೆ 15ನೇ ಶತಮಾನದಲ್ಲಿ ಅಂಬಿಗ ನಾನಿನ್ನ ನಂಬಿದೆ ಎಂದು ಸ್ತುತಿಸಲು ಪುರಂದರದಾಸರಿಗೆ ಈತನೇ ಸ್ಫೂರ್ತಿಯಾಗಿದ್ದೂ ಇರಬಹುದು. ಹುಟ್ಟು ಪದಕ್ಕೆ 4ನೆಯದೊಂದು ಅರ್ಥವೂ ಇದೆ. ಇದನ್ನು ಕಿಟೆಲ್ ಕೊಟ್ಟಿಲ್ಲ. ಜೇನುಗೂಡಿನಲ್ಲಿ ಜೇನುನೊಣಗಳು ಜೇನುತುಪ್ಪ ಸಂಗ್ರಹಿಸಲು ರಚಿಸುವ ಮೇಣದ ತಟ್ಟಿಯನ್ನು ಹುಟ್ಟು ಅಥವಾ ಜೇನು ಹುಟ್ಟು ಎನ್ನುತ್ತಾರೆ. ಈ ಅರ್ಥವನ್ನು ಪುಷ್ಟೀಕರಿಸಬೇಕಾದರೆ ಕನ್ನಡ ಸಾಹಿತಿ ವಿದ್ವಾಂಸ ಶಂಭಾ ಜೋಶಿಯವರು ಬರೆದ ಕನ್ನುಡಿಯ ಹುಟ್ಟು ಪುಸ್ತಕದ ಹೆಸರನ್ನು ನೆನಪಿಸಿಕೊಳ್ಳಬೇಕು. ಆ ಪುಸ್ತಕವನ್ನು ಅವರು ಬರೆದದ್ದು ಕನ್ನಡ ನುಡಿ ಅಂದರೆ ಕನ್ನುಡಿ ಹೇಗೆ ಹುಟ್ಟಿಕೊಂಡಿತು ಎಂದು ವಿವರಿಸಲಿಕ್ಕಲ್ಲ. ಕನ್ನುಡಿ ಒಂದು ಜೇನು ಹುಟ್ಟು, ಅದರಲ್ಲಿ ಪಂಪನ ಕಾಲದಿಂದಲೂ ಬಂದಿರುವ ಜೀವಶಕ್ತಿಯ ಸವಿ ಸೊಗಸು ಬರಿದಾಗದಂತೆ ಹೊಸದಾಗಿ ತುಂಬುವಂತೆ ನಾವೆಲ್ಲ ಎಡೆಬಿಡದೆ ದುಡಿಯಬೇಕು ಎಂಬ ಕಳಕಳಿಯನ್ನು ವ್ಯಕ್ತಪಡಿಸಲಿಕ್ಕೆ. ಸರಿ,
ಜೇನು ಹುಟ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ ಷಡ್ಭುಜಾಕಾರದ ಚಿಕ್ಕ ಚಿಕ್ಕ ಕೋಣೆಗಳು. ರಾಣಿ ನೊಣ ಮೊಟ್ಟೆಗಳನ್ನಿಡುವುದು ಆ ಕೋಣೆಗಳಲ್ಲೇ. ಕೆಲಸಗಾರ ನೊಣಗಳು ಪರಾಗವನ್ನು ತಂದು ಸಂಗ್ರಹಿಸಿಡುವುದು ಆ ಕೋಣೆಗಳಲ್ಲೇ. ಆಮೇಲೆ ಪರಾಗದಿಂದ ಜೇನುತುಪ್ಪ ತಯಾರಿಸಿ ಸೀಲ್ ಮಾಡಿಡುವುದು ಅದೇ ಕೋಣೆಗಳಲ್ಲಿ. ಷಡ್ಭುಜಾಕಾರವೇ ಏಕೆ, ವೃತ್ತ ಚೌಕ ಅಥವಾ ತ್ರಿಕೋಣ ಏಕಿಲ್ಲ? ಇದಕ್ಕೆ ವೈಜ್ಞಾನಿಕ ಕಾರಣವಿದೆ. ವೃತ್ತಾಕಾರದ ಕೋಣೆಗಳನ್ನು ಮಾಡಿದರೆ ಎಷ್ಟೇ ಒತ್ತೊತ್ತಾಗಿದ್ದರೂ ನಡುವೆ ಅನಾವಶ್ಯಕ ರಂಧ್ರಗಳು ಉಳಿಯುತ್ತವೆ. ಅವುಗಳನ್ನು ಮುಚ್ಚಬೇಕಾದರೆ ಹೆಚ್ಚು ಮೇಣ ವ್ಯಯವಾಗುತ್ತದೆ. ತ್ರಿಕೋನ ಚೌಕಾಕಾರದ ಕೋಣೆಗಳನ್ನು ಮಾಡಿದರೆ ರಂಧ್ರಗಳು ಉಳಿಯುವುದಿಲ್ಲವಾದರೂ ಷಡ್ಭುಜಾಕಾರ ಕೋಣೆಗಳ ರಚನೆಗಿಂತ ಹೆಚ್ಚು ಸಮಯ ಮತ್ತು ಕಚ್ಚಾ ಸಾಮಗ್ರಿ ಅಂದರೆ ಮೇಣ ಬೇಕಾಗುತ್ತದೆ. ಅಷ್ಟು ಉಳಿತಾಯವಾದ ಸಂಪನ್ಮೂಲವನ್ನು ಜೇನು ತಯಾರಿಕೆಗೆ ಬಳಸುತ್ತವೆ ಜಾಣ ನೊಣಗಳು. ಅದಿರಲಿ, ಜೇನು ಹುಟ್ಟನ್ನು ಅಧ್ಯಾತ್ಮದ ಸ್ತರಕ್ಕೇರಿಸಬಹುದು ಹೇಗೆ ಗೊತ್ತೇ? ಜೇನು ಕುಟುಂಬದಲ್ಲಿ ಒಂದು ರಾಣಿ ನೊಣ, ನೂರಾರು ಕೆಲಸಗಾರ ನೊಣಗಳು, ಇವು ಹೆಣ್ಣು, ಮತ್ತೊಂದಿಷ್ಟು ಗಂಡು ನೊಣಗಳು ಇರುತ್ತವೆ. ರಾಣಿ ನೊಣ ಗರ್ಭಧರಿಸಿದ ಮೇಲೆ ಗಂಡು ನೊಣಗಳನ್ನು ಅಂದರೆ ತಮ್ಮ ಹುಟ್ಟಿಗೆ ಕಾರಣವಾದವುಗಳನ್ನು ಕೆಲಸಗಾರ ನೊಣಗಳು ಕೊಂದು ಬಿಡುತ್ತವೆ. ಇಂಥದೊಂದು ಹುಟ್ಟು ಸಾವಿನ ವಿಚಿತ್ರ ನಾಟಕ ಜೇನು ಹುಟ್ಟಿನ ರಂಗಸ್ಥಳದಲ್ಲಿ ನಡೆಯುತ್ತದೆ. ಈಗ ಎಲ್ಲ ಬಿಟ್ಟು ಹುಟ್ಟು ಹೇಗೆ ಈ ಅಂಕಣಕ್ಕೆ ವಸ್ತುವಾಯಿತು ಎಂಬ ಗುಟ್ಟು ರಟ್ಟು ಮಾಡುವ ಸಮಯ. ಏನಿಲ್ಲ, ಓದುಗ ಮಿತ್ರರೊಬ್ಬರು ಮತ್ತದೇ ಪ್ರಶ್ನೆ ಕೇಳಿದರು, ವಾರ ವಾರವೂ ಅಂಕಣದ ವಸ್ತು ವಿಷಯವನ್ನು ನೀವು ಹೇಗೆ ಹುಟ್ಟು ಹಾಕುತ್ತೀರಿ ಅಂತ. ಅವರು ಕೇಳಿದ ಪ್ರಶ್ನೆಯಲ್ಲಿನ ಹುಟ್ಟು ಯಾವ ಅರ್ಥದ್ದೆಂದು ಅವರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೂ ಹುಟ್ಟು ಪದದ ಬೇರೆ ಬೇರೆ ಅರ್ಥಗಳನ್ನು ವ್ಯಾಖ್ಯಾನಿಸಿದರೆ ಅದೇ ಒಂದು ಅಂಕಣವಾಗಬಹುದಲ್ಲ. ಆಗಬಹುದು ಏನು, ಆಯ್ತು, ನೀವೀಗ ಓದಿದ್ದು ಆಯ್ತು. ಓದುವಂತಿತ್ತೋ ಇಲ್ಲವೋ, ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿತೋ ಇಲ್ಲವೋ ಎಂಬ ಅನುಮಾನ ಮಾತ್ರ ಈಗ ಹುಟ್ಟುತ್ತಿದೆ. ಇದುವರೆಗೆ ತಿಳಿಯಲು ತೋರಣ ಕೇಳಿದಿರಿ. ಸಂಚಿಕೆಯ ಶೀರ್ಷಿಕೆ ಹುಟ್ಟಿದರೆ ಅಂಕಣದ ವಸ್ತುವಾಗಿ ಹುಟ್ಟಬೇಕು. ಲೇಖನ ಮತ್ತು ವಾಚನ

0: ಇದುವರೆಗೂ ಶ್ರೀವತ್ಸ ಜೋಶಿಯವರ ಧನಿಯಲ್ಲಿ ಮೂಡಿಬಂದ ತಿಳಿದು ತೋರಣ ಕೇಳಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪೆಟ್ಟಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗೋದಿಲ್ಲ,
2: ಸಿಗೋದಿಲ್ಲ.
0: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಪುಸ್ತಕದ ಪರಿಚಯ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಂತ್ರ. ನಮಸ್ಕಾರ ಶ್ರೋತೃಗಳೇ. ಜೀವನದಲ್ಲಿ ನಮಗೆ ರೋಗ, ಕಷ್ಟ ಅಥವಾ ನೋವು ಬಂದಾಗ ನಾವು ಏನ್ ಮಾಡ್ತೀವಿ? ನನಗೆ ಏಕೆ ಹೀಗಾಯಿತು ಎಂದು ವಿಧಿಯನ್ನೋ ಅಥವಾ ಭಗವಂತನನ್ನೋ ದೂಷಿಸಲು ತೊಡಗುತ್ತೇವಾ ಅಥವಾ ಖಿನ್ನತೆಗೆ ಒಳಗಾಗುತ್ತೇವಾ? ಆದರೆ ನಮ್ಮ ಉಪನಿಷತ್ತುಗಳು ಮತ್ತು ಮಹಾನ್ ಆಚಾರ್ಯರು ಈ ಕಷ್ಟಗಳನ್ನು ನೋಡುವ ದೃಷ್ಟಿಕೋನವೇ ಬೇರೆ. ಬೃಹದಾರಣ್ಯಕೋಪನಿಷತ್ತಿನ ಪರಮಂ ತಪಃ ಎಂಬ ಮಂತ್ರವು ನಮಗೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಅತ್ಯಂತ ಎತ್ತರದ ಆಧ್ಯಾತ್ಮಿಕ ರಹಸ್ಯವನ್ನು ಬೋಧಿಸುತ್ತದೆ. ನಮಗೆ ಬರುವ ಶಾರೀರಿಕ ಕಷ್ಟಗಳು, ರೋಗಗಳು ಮತ್ತು ಅಂತಿಮವಾಗಿ ಬರುವ ಮರಣವೂ ಕೂಡ ಒಂದು ರೀತಿಯ ಪರಮ ತಪಸ್ಸು ಎಂದು ಈ ಗ್ರಂಥವು ಪ್ರತಿಪಾದಿಸುತ್ತದೆ. ಶ್ರೀ ರಾಮಾನುಜಾಚಾರ್ಯರು ಮತ್ತು ಶ್ರೀ ಮಧ್ವಾಚಾರ್ಯರು ತಮ್ಮ ಭಾಷೆಗಳಲ್ಲಿ ಈ ವಿಚಾರವನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ? ಶ್ರೀ ರಘುತ್ತಮ ತೀರ್ಥರ ಭಾವಬೋಧ ಗ್ರಂಥವು ಇದನ್ನು ಜೀವನಕ್ಕೆ ಹೇಗೆ ಅನ್ವಯಿಸುತ್ತದೆ? ಬನ್ನಿ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಗಂಭೀರವಾದ ಮತ್ತು ಹಾಗೂ ಜೀವನ ಪ್ರೀತಿಯನ್ನು ಹೆಚ್ಚಿಸುವ ತತ್ವದ ಆಳವಾದ ವಿಶ್ಲೇಷಣೆಯನ್ನು ತಿಳಿಯೋಣ. ಮೂಲ ಉಪನಿಷತ್ ಮಂತ್ರ ಮತ್ತು ಕನ್ನಡ ಅರ್ಥ. ಬೃಹದಾರಣ್ಯಕೋಪನಿಷತ್ ಅಧ್ಯಾಯ 5, ಬ್ರಾಹ್ಮಣ 11, ಮಂತ್ರ 1. ಏತದ್ವೈ ಪರಮಂ ತಪೋ ಯದ್ವಾ ಹಿ ಸ್ತಪ್ಯತೆ ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಏತದ್ವೈ ಪರಮಂ ತಪೋಯಂ ಪ್ರೇತಮರಣ್ಯಂ ಹರಂತಿ ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಏತದ್ವೈ ಪರಮಂ ತಪೋಯಂ ಪ್ರೇತಮಗ್ನಾವಭ್ಯಾದಧಿತಿ ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಕನ್ನಡಾರ್ಥ. ಈ ಪವಿತ್ರ ಮಂತ್ರದ ಸರಳ ಕನ್ನಡಾರ್ಥ ಹೀಗಿದೆ: ರೋಗ ಮತ್ತು ಕಷ್ಟವೇ ತಪಸ್ಸು. ಶಾರೀರಿಕವಾಗಿ ವ್ಯಾಧಿ ಅಥವಾ ರೋಗದಿಂದ ಬಳಲುತ್ತಿರುವಾಗ ಇದೇ ಅತ್ಯುತ್ತಮವಾದ ತಪಸ್ಸು ಎಂದು ಭಾವಿಸಿ ಅದನ್ನು ನಿಂದಿಸದೆ ಸಹಿಸಿಕೊಳ್ಳುವುದು ಇದೆಯಲ್ಲ, ಅದೇ ಪರಮ ತಪಸ್ಸು. ಯಾವ ಸಾಧಕನು ಈ ವಿಚಾರವನ್ನು ಅರಿತುಕೊಳ್ಳುತ್ತಾನೋ

0: ಅವನು ಶ್ರೇಷ್ಠವಾದ ಪರಮಲೋಕವನ್ನು ಗೆಲ್ಲುತ್ತಾನೆ, ಅಂದರೆ ಮೋಕ್ಷವನ್ನು ಪಡೆಯುತ್ತಾನೆ. ಮರಣದ ಅಂತರಂಗ. ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಅಂತಿಮ ಸಂಸ್ಕಾರಕ್ಕಾಗಿ ಊರಿನಿಂದ ಅರಣ್ಯಕ್ಕೆ ಅಥವಾ ಸ್ಮಶಾನಕ್ಕೆ ಒಯ್ಯುತ್ತಾರಲ್ಲ, ಅದೇ ವಾನಪ್ರಸ್ಥ ಅಥವಾ ಸನ್ಯಾಸಕ್ಕಾಗಿ ಕಾಡಿಗೆ ಹೋಗುವ ಪರಮ ತಪಸ್ಸು ಎಂದು ಭಾವಿಸುವುದು. ಇದನ್ನು ಅರಿತವನು ಪರಮಲೋಕವನ್ನು ಜಯಿಸುತ್ತಾನೆ. ಅಂತಿಮ ಯಜ್ಞ. ಮರಣ ಹೊಂದಿದ ಶರೀರವನ್ನು ಅಗ್ನಿಯಲ್ಲಿ ದಹಿಸುವುದನ್ನು ಯಜ್ಞಕುಂಡದಲ್ಲಿ ಅಂತಿಮ ಆಹುತಿ ನೀಡುವುದು ಅಗ್ನಿಪ್ರವೇಶ ಎಂದು ಭಾವಿಸುವುದು. ಈ ರಹಸ್ಯವನ್ನು ಜ್ಞಾನದಿಂದ ಉಪಾಸನೆ ಮಾಡುವವನು ಶ್ರೇಷ್ಠವಾದ ಮುಕ್ತಿಲೋಕವನ್ನು ಸಾಧಿಸುತ್ತಾನೆ. ಆಚಾರ್ಯತ್ರಯರ ಭಾಷ್ಯ ಮತ್ತು ಸಿದ್ಧಾಂತಗಳ ವಿಶ್ಲೇಷಣೆ. ಶ್ರೋತೃಗಳೇ, ಬೃಹದಾರಣ್ಯಕೋಪನಿಷತ್ತಿನ ಈ ಅಪೂರ್ವ ಮಂತ್ರಕ್ಕೆ ನಮ್ಮ ಭಾರತೀಯ ದರ್ಶನದ ಮಹಾನ್ ಆಚಾರ್ಯರು ನೀಡಿರುವ ಭಾಷ್ಯ ವ್ಯಾಖ್ಯಾನಗಳು ಅತ್ಯಂತ ಗಂಭೀರ ಹಾಗೂ ಸುಂದರವಾದವು. ಭೌತಿಕ ಕಷ್ಟಗಳನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಹೇಗೆ ಪರಿವರ್ತಿಸಿಕೊಳ್ಳಬೇಕು ಎಂಬುದನ್ನು ಈ ಮೂರು ಮುಖ್ಯ ಸಿದ್ಧಾಂತಗಳು ವಿಭಿನ್ನ ಹಾಗೂ ಅರ್ಥಪೂರ್ಣ ದೃಷ್ಟಿಕೋನಗಳಲ್ಲಿ ವಿವರಿಸುತ್ತವೆ. ಬನ್ನಿ, ಆಚಾರ್ಯತ್ರಯರ ದೃಷ್ಟಿಕೋನವನ್ನು ಸರಳವಾಗಿ ತಿಳಿಯೋಣ. ಶ್ರೀ ಶಾಂಕರ ಭಾಷ್ಯ, ಅದ್ವೈತ ದೃಷ್ಟಿಕೋನ. ಮಾನವ ಜೀವನದಲ್ಲಿ ರೋಗ, ದುಃಖ ಮತ್ತು ಮರಣಗಳು ಅನಿವಾರ್ಯ ಭೌತಿಕ ಸತ್ಯಗಳು. ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಮನುಷ್ಯನು ದೂಷಿಸುತ್ತಾನೆಯೇ ಹೊರತು ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ತೋರಿಸುವುದಿಲ್ಲ. ಆದರೆ ಬೃಹದಾರಣ್ಯಕೋಪನಿಷತ್ತಿನ ಪರಮಂ ತಪಃ ಎಂಬ ಈ ಮಂತ್ರಕ್ಕೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ನೀಡಿರುವ ಅದ್ವೈತ ಭಾಷ್ಯವು ಈ ಲೌಕಿಕ ಸಂಕಟಗಳನ್ನೇ ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಪರಿವರ್ತಿಸಿಕೊಳ್ಳುವ ಅತ್ಯಪೂರ್ವ ದಾರಿಯನ್ನು ತೋರಿಸಿಕೊಡುತ್ತದೆ. ಅದ್ವೈತ ಸಿದ್ಧಾಂತದ ಪ್ರಕಾರ ಈ ಮಂತ್ರದಲ್ಲಿ ಸಂಪತ್ ಉಪಾಸನೆಯನ್ನು, ಲಭ್ಯವಿರುವ ಅಥವಾ ಬಂದೊದಗುವ ಪ್ರಾಪಂಚಿಕ ಹಾಗೂ ಭೌತಿಕ ಸಂಗತಿಗಳಲ್ಲಿ ಶ್ರೇಷ್ಠವಾದ ಆಧ್ಯಾತ್ಮಿಕ ಭಾವನೆಯನ್ನು ಆರೋಪಿಸಿ ಧ್ಯಾನಿಸುವುದು, ಇದು ಸಂಪತ್ ಉಪಾಸನೆ ಎಂದು ಸಂಪತ್ ಉಪಾಸನೆಯನ್ನು ವಿವರಿಸಲಾಗಿದೆ. ಮೊದಲನೆಯದಾಗಿ, ಶಾರೀರಿಕವಾಗಿ ವ್ಯಾಧಿ ಅಥವಾ ಜ್ವರ ಬಂದಾಗ ದೇಹದಲ್ಲಿ ಉಂಟಾಗುವ ಉರಿ ಮತ್ತು ತಾಪವನ್ನು ಸಾಧಕನು ಇದೇ ಪರಮ ತಪಸ್ಸು ಎಂದು ಭಾವಿಸಬೇಕು. ತಪಸ್ಸು ಮಾಡುವಾಗ ಉಂಟಾಗುವ ಶ್ರಮ ಮತ್ತು ರೋಗದಿಂದ ಉಂಟಾಗುವ ತಾಪ ಎರಡೂ ಸಮಾನವಾದವು. ಇದನ್ನು ದೂಷಿಸದೆ ಬಂದೊದಗಿದ ಕಷ್ಟವನ್ನೇ ತಪಸ್ಸೆಂದು ಸಮಾಧಾನದಿಂದ ಸ್ವೀಕರಿಸಿ ಧ್ಯಾನಿಸುವುದರಿಂದ ಮನಸ್ಸು ಪರಿಶುದ್ಧಗೊಂಡು ಪಾಪಗಳು ಸುಟ್ಟು ಹೋಗುತ್ತವೆ. ಎರಡನೆಯದಾಗಿ, ವ್ಯಕ್ತಿಯು ಮರಣ ಹೊಂದಿದಾಗ ಶವವನ್ನು ಅರಣ್ಯಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆಯನ್ನು ಸನ್ಯಾಸಿಯೊಬ್ಬನು ತಪಸ್ಸಿಗಾಗಿ ಊರು ತೊರೆದು ಕಾಡಿಗೆ ಹೋಗುವ ವಾನಪ್ರಸ್ಥ ಎಂದು ಚಿಂತಿಸಬೇಕು. ಮೂರನೆಯದಾಗಿ, ಮೃತದೇಹವನ್ನು ಅಗ್ನಿಯಲ್ಲಿ ದಹಿಸುವುದನ್ನು ಯಜ್ಞಕುಂಡದಲ್ಲಿ ಕೊನೆಯ ಆಹುತಿಯನ್ನು ಅರ್ಪಿಸುವ ಅಗ್ನಿಪ್ರವೇಶ ಎಂದು ಭಾವಿಸಬೇಕು. ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಬರುವ ರೋಗ, ಮರಣ ಮತ್ತು ದಹನ ಕ್ರಿಯೆಗಳನ್ನು ಕೇವಲ ಶೋಕಕರವಾದ ಘಟನೆಗಳನ್ನಾಗಿ ನೋಡದೆ ಅವುಗಳನ್ನು ಜ್ಞಾನ ಹಾಗೂ ಧ್ಯಾನದ ಮಾಧ್ಯಮವನ್ನಾಗಿ ಪರಿವರ್ತಿಸಿಕೊಳ್ಳುವುದೇ ಶ್ರೀ ಶಂಕರರ ಮುಖ್ಯ ಆಶಯ. ಇಂತಹ ಭಾವನಾತ್ಮಕ ಉಪಾಸನೆಯಿಂದ ಸಾಧಕನಲ್ಲಿ ನೈಜ ವೈರಾಗ್ಯ ಉಂಟಾಗಿ ಅಹಂಕಾರವು ಶಮನವಾಗುತ್ತದೆ. ಬಂದೊದಗಿದ ದುಃಖಗಳನ್ನು ಸಮಾಧಾನದಿಂದ ಸದ್ಬಳಕೆ ಮಾಡಿಕೊಂಡು ಬ್ರಹ್ಮಜ್ಞಾನದತ್ತ ಸಾಗುವ ಈ ಜ್ಞಾನ ಮಾರ್ಗವು ಮಾನವನಿಗೆ ಜೀವನದ ಅತ್ಯುನ್ನತ ಮುಕ್ತಿ ಅಥವಾ ಶ್ರೇಷ್ಠ ಲೋಕವನ್ನು ತಂದುಕೊಡುತ್ತದೆ. ಶ್ರೀರಾಮಾನುಜ ದರ್ಶನ, ವಿಶಿಷ್ಟಾದ್ವೈತ ದೃಷ್ಟಿಕೋನ. ಸಂಸಾರದಲ್ಲಿರುವ ಜೀವಾತ್ಮನಿಗೆ ಭೌತಿಕ ಕಷ್ಟಗಳು, ರೋಗ ರುಜಿನಗಳು ಬಂದಾಗ ಅವುಗಳನ್ನು ಎದುರಿಸುವ ಅತ್ಯಂತ ಭಕ್ತಿಪೂರ್ವಕ ಹಾಗೂ ಶರಣಾಗತಿಯ ದಾರಿಯನ್ನು ಶ್ರೀರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವು ತೋರಿಸಿಕೊಡುತ್ತದೆ. ಬೃಹದಾರಣ್ಯಕೋಪನಿಷತ್ತಿನ ಈ ಮಂತ್ರವು ಕೇವಲ ಭೌತಿಕ ಕಷ್ಟಗಳ ವರ್ಣನೆಯಲ್ಲ, ಬದಲಾಗಿ ಕಷ್ಟಗಳನ್ನೇ ಭಗವದ್ ಅನುಕೂಲವಾದ ವಿದ್ಯೆ ಅಥವಾ ಉಪಾಸನೆಯನ್ನಾಗಿ ಪರಿವರ್ತಿಸಿಕೊಳ್ಳುವ ರಹಸ್ಯವನ್ನು ನಮಗೆ ಬೋಧಿಸುತ್ತದೆ ಎಂದು ಶ್ರೀರಾಮಾನುಜರು ಸ್ಪಷ್ಟಪಡಿಸುತ್ತಾರೆ. ಸಾಮಾನ್ಯ ಜನರು ರೋಗ ಬಂದಾಗ ಅಳುತ್ತಾರೆ ಅಥವಾ ತಮ್ಮ ಕರ್ಮವನ್ನು ದೂಷಿಸುತ್ತಾರೆ. ಆದರೆ ರಾಮಾನುಜ ಸಿದ್ಧಾಂತದ ಪ್ರಕಾರ ಜ್ಞಾನಿಯಾದವನು ತನಗೆ ಬಂದ ಶಾರೀರಿಕ ವ್ಯಾಧಿಯನ್ನು ಭಗವಂತನು ತನ್ನ ಪ್ರಾರಬ್ಧ ಪಾಪಗಳನ್ನು ಕಳೆಯಲು ನೀಡಿದ ಪ್ರಸಾದ ಹಾಗೂ ಪರಮ ತಪಸ್ಸು ಎಂದು ಭಾವಿಸುತ್ತಾನೆ. ಸ್ವಪ್ರಯತ್ನದಿಂದ ಕಠಿಣ ತಪಸ್ಸು ಮಾಡದಿದ್ದರೂ ಬಂದೊದಗಿದ ಶಾರೀರಿಕ ತಾಪವನ್ನೇ ತಪಸ್ಸಿನಂತೆ ಸ್ವೀಕರಿಸುವುದರಿಂದ ಅವನ ಸಮಸ್ತ ಕಲ್ಮಶಗಳು ಮತ್ತು ಕರ್ಮಗಳು ಕ್ಷಯವಾಗುತ್ತವೆ. ಹಾಗೆಯೇ ಮರಣದ ನಂತರ ಶವವನ್ನು ಸ್ಮಶಾನಕ್ಕೆ ಅಥವಾ ಕಾಡಿಗೆ ಕೊಂಡೊಯ್ಯುವುದು ಮತ್ತು ಅಗ್ನಿ ಸಂಸ್ಕಾರ ಮಾಡುವುದು ಅನಿವಾರ್ಯ ಪ್ರಕ್ರಿಯೆಗಳು. ಆದರೆ ಉಪಾಸಕನು ಇದನ್ನು ಸನ್ಯಾಸಿ ಅಥವಾ ವಾನಪ್ರಸ್ಥನು ಕಾಡಿಗೆ ತಪಸ್ಸಿಗೆ ಹೋಗುವ ಪ್ರಕ್ರಿಯೆ ಎಂದು ಧ್ಯಾನಿಸಬೇಕು. ಶವವನ್ನು ಅಗ್ನಿಯಲ್ಲಿ ದಹಿಸುವುದನ್ನು ಯಜ್ಞಕುಂಡದಲ್ಲಿ ತನ್ನ ಶರೀರವನ್ನು ಕೊನೆಯ ಹವಿಸ್ಸನ್ನಾಗಿ ಅರ್ಪಿಸುವ ಪ್ರಕ್ರಿಯೆ ಎಂದು ಚಿಂತಿಸಬೇಕು. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಈ ಮಂತ್ರವನ್ನು ಭಗವಂತನಿಗೆ ಸಂಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡುವ ಪ್ರಪತ್ತಿ ಅಥವಾ ಶರಣಾಗತಿ ಮಾರ್ಗದ ಪೂರಕ ಅಂಗವಾಗಿ ನೋಡಲಾಗುತ್ತದೆ. ಬಂದೊದಗುವ ಸುಖ ದುಃಖಗಳನ್ನು ಭಗವತ್ ಕೃಪೆ ಮತ್ತು ಆಜ್ಞೆ ಎಂದು ಸಮಭಾವದಿಂದ ಸ್ವೀಕರಿಸಿ ಉಪಾಸನೆ ಮಾಡುವ ಸಾಧಕನು ಸಂಸಾರ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅಂತಿಮವಾಗಿ ಅವನು ನಿತ್ಯಾನಂದಮಯವಾದ ಪರಮಪದವನ್ನು ವೈಕುಂಠವನ್ನು ಹೊಂದುತ್ತಾನೆ ಎಂಬುದು ಶ್ರೀರಾಮಾನುಜರ ದರ್ಶನದ ಮುಖ್ಯ ಸಂದೇಶವಾಗಿದೆ. ಶ್ರೀ ಮಧ್ವಾಚಾರ್ಯರ ಭಾಷ್ಯ ಮತ್ತು ಭಾವಬೋಧ ದ್ವೈತ ದೃಷ್ಟಿಕೋನ. ಬೃಹದಾರಣ್ಯಕೋಪನಿಷತ್ತಿನ ಪರಮಂ ತಪಃ ಎಂಬ ಯತ್ಯಪೂರ್ವ ಮಂತ್ರಕ್ಕೆ ಶ್ರೀ ಮಧ್ವಾಚಾರ್ಯರು ಮತ್ತು ಅವರ ಭಾಷ್ಯವನ್ನು ವ್ಯಾಖ್ಯಾನಿಸಿದ ಶ್ರೀ ರಘೋತ್ತಮ ತೀರ್ಥರು ಭಾವಬೋಧಕಾರರು. ಕೇವಲ ಸಂಕೇತ ಅಥವಾ ಕಲ್ಪನೆಯನ್ನಾಗಿ ನೀಡದೆ ಪ್ರಾಪಂಚಿಕ ಘಟನೆಗಳ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ದ್ವೈತ ಸಿದ್ಧಾಂತದ ಚೌಕಟ್ಟಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಚಾರ್ಯ ಮಧ್ವರ ಪ್ರಕಾರ ನಮಗೆ ಬರುವ ರೋಗ ರುಜಿನಗಳು ಮತ್ತು ಶಾರೀರಿಕ ಕಷ್ಟಗಳು ಕೇವಲ ದುಃಖದ ಸಂಗತಿಗಳಲ್ಲ. ಸಾಮಾನ್ಯ ಜನರು ರೋಗ ಬಂದಾಗ ಕೊರಗುತ್ತಾರೆ ಅಥವಾ ದೂಷಿಸುತ್ತಾರೆ. ಆದರೆ ಜ್ಞಾನಿಯಾದವನು ತನಗೆ ಬಂದ ರೋಗವನ್ನು ತನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆಯಲು ಭಗವಂತನೇ ನೀಡಿದ ಔಷಧ ಪ್ರಸಾದ ಎಂದು ಭಾವಿಸಿ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾನೆ. ಹೀಗೆ ಕಷ್ಟವನ್ನು ಭಗವನ್ ನಿಯಾಮಕತ್ವಕ್ಕೆ ಒಪ್ಪಿಸಿ ಸಮಾಧಾನ ತಳೆಯುವುದೇ ನಿಜವಾದ ಮಾನಸಿಕ ತಪಸ್ಸು. ಇದರಿಂದ ಪ್ರಾರಬ್ಧ ಕರ್ಮ ನಾಶವಾಗಿ ಆತ್ಮಶುದ್ಧಿಯಾಗುತ್ತದೆ. ಇನ್ನು ಭಾವಬೋಧದಲ್ಲಿ ಶ್ರೀ ರಘೋತ್ತಮ ತೀರ್ಥರು ಮರಣ ಮತ್ತು ದಹನ ಕ್ರಿಯೆಗಳ ಆಧ್ಯಾತ್ಮಿಕ ಅರ್ಥವನ್ನು ಮತ್ತಷ್ಟು ಪ್ರೌಢವಾಗಿ ವಿವರಿಸುತ್ತಾರೆ. ಮೃತದೇಹವನ್ನು ಕಾಡಿಗೆ ಒಯ್ಯುವುದನ್ನು ಮತ್ತು ಅಗ್ನಿ ಸಂಸ್ಕಾರ ಮಾಡುವುದನ್ನು ಬರೀ ಕೊನೆಯ ಕ್ರಿಯೆಯಾಗಿ ನೋಡಬಾರದು. ಮನುಷ್ಯನು ಬದುಕಿರುವಾಗಲೇ ನನ್ನ ಈ ಶರೀರ ನಶ್ವರ, ಒಂದಲ್ಲ ಒಂದು ದಿನ ಇವು ಕಾಡಿಗೆ ಸೇರಿ ಅಗ್ನಿಗೆ ಆಹುತಿಯಾಗುವುದು ನಿಶ್ಚಿತ ಎಂಬ ತೀವ್ರ ಚಿಂತನೆ ನಡೆಸಬೇಕು. ಈ ದೃಢ ಅನುಸಂಧಾನವು ಜೀವಿಯಲ್ಲಿರುವ ಅಹಂಕಾರ ಮತ್ತು ಮಮಕಾರಗಳನ್ನು ಬುಡಮೇಲು ಮಾಡಿ ಸತ್ಯವಾದ ವೈರಾಗ್ಯವನ್ನು ತರುತ್ತದೆ. ಅಂತಿಮವಾಗಿ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸುವುದು, ಬದುಕಿದ್ದಾಗ ತನ್ನ ಸರ್ವಸ್ವವನ್ನೂ ಭಗವಂತನಿಗೆ ಒಪ್ಪಿಸುವ ಅಂತಿಮ ಯಜ್ಞದ ಸಂಕೇತವಾಗಿದೆ. ಕಷ್ಟಗಳನ್ನು, ದೇಹದ ಅಂತ್ಯವನ್ನು ಮತ್ತು ಮರಣದ ಅನಿವಾರ್ಯತೆಯನ್ನು ಭಗವಂತನ ಇಚ್ಛೆ ಎಂದು ತಿಳಿದು ಉಪಾಸನೆ ಮಾಡುವ ಸಾಧಕನಿಗೆ ಅಪರೋಕ್ಷ ಜ್ಞಾನ ಉಂಟಾಗಿ ಸಂಸಾರ ಬಂಧನದಿಂದ ಮುಕ್ತಿ ದೊರೆಯುತ್ತದೆ. ಅಂದರೆ ಬಂದೊದಗಿದ ದುಃಖದಲ್ಲೂ ಭಗವಂತನ ಕೃಪೆಯನ್ನು ಕಾಣುವ ಮಹಾನ್ ದರ್ಶನವನ್ನು ದ್ವೈತ ಸಿದ್ಧಾಂತವು ನಮಗೆ ನೀಡುತ್ತದೆ. ಶ್ರೋತೃಗಳೇ, ಈ ಉಪನಿಷತ್ ಮಂತ್ರವು ಮಾನವ ಕುಲಕ್ಕೆ ನೀಡುವ ಅತ್ಯಂತ ಮಹತ್ತರವಾದ ಜೀವನ ಸಂದೇಶವೆಂದರೆ ದುಃಖ ಮತ್ತು ಕಷ್ಟಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದು. ಮೊದಲನೆಯದಾಗಿ, ನಮಗೆ ಬರುವ ರೋಗ, ಶಾರೀರಿಕ ನೋವು ಮತ್ತು ಮರಣಗಳು ಕೇವಲ ಭೌತಿಕ ದುರಂತಗಳಲ್ಲ. ಅವುಗಳನ್ನು ದೂಷಿಸುವ ಬದಲು, ವಿಧಿಗೆ ಹೆದರಿ ಕುಗ್ಗುವ ಬದಲು ಅವುಗಳನ್ನು ಆತ್ಮಶುದ್ಧಿಯ ಸಾಧನ ಅಥವಾ ಪರಮ ತಪಸ್ಸು ಎಂದು ಭಾವಿಸಿದಾಗ ಮನಸ್ಸಿನಲ್ಲಿ ಅಪಾರವಾದ ಧೈರ್ಯ ಮತ್ತು ಶಾಂತಿ ಮೂಡುತ್ತದೆ. ಎರಡನೆಯದಾಗಿ, ಮೂವರೂ ಮಹಾನ್ ಆಚಾರ್ಯರ ಸಿದ್ಧಾಂತಗಳು ನಮಗೆ ಪ್ರತ್ಯೇಕವಾದರೂ ಪರಮೋಚ್ಚವಾದ ದಾರಿಯನ್ನು ತೋರಿಸುತ್ತವೆ. ಶ್ರೀ ಶಂಕರಾಚಾರ್ಯರು ಸಂಪತ್ ಉಪಾಸನೆಯ ಮೂಲಕ ಕಷ್ಟಗಳನ್ನು ಧ್ಯಾನವನ್ನಾಗಿ ಪರಿವರ್ತಿಸಿ ಬ್ರಹ್ಮಜ್ಞಾನದತ್ತ ಸಾಗಲು ಮಾರ್ಗದರ್ಶನ ನೀಡುತ್ತದೆ. ಶ್ರೀ ರಾಮಾನುಜಾಚಾರ್ಯರು ಕಷ್ಟಗಳನ್ನು ಭಗವತ್ ಪ್ರಸಾದ ಎಂದು ಸ್ವೀಕರಿಸಿ ಶರಣಾಗತಿ ಭಾವದಿಂದ ಮುಕ್ತಿ ಪಡೆಯುವ ಭಕ್ತಿ ಮಾರ್ಗವನ್ನು ತೋರುತ್ತಾರೆ. ಶ್ರೀ ಮಧ್ವಾಚಾರ್ಯರು ಹಾಗೂ ಶ್ರೀ ರಘೋತ್ತಮ ತೀರ್ಥರು ಭಾವಬೋಧಕಾರರು. ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸುವುದೇ ನೈಜ ತಪಸ್ಸು ಹಾಗೂ ದೇಹದ ನಶ್ವರತೆಯ ಅನುಸಂಧಾನದಿಂದ ಅಹಂಕಾರವನ್ನು ಕಳೆದುಕೊಳ್ಳುವ ಜ್ಞಾನ ಮಾರ್ಗವನ್ನು ದೃಢೀಕರಿಸುತ್ತಾರೆ. ಬೃಹದಾರಣ್ಯಕೋಪನಿಷತ್ತಿನ ಕಷ್ಟಗಳನ್ನು ತಪಸ್ಸೆಂದು ಭಾವಿಸುವ ತತ್ವ ಮತ್ತು ಆಚಾರ್ಯತ್ರಯರ ವ್ಯಾಖ್ಯಾನಗಳು ಕೇವಲ ಪ್ರಾಚೀನ ಆಧ್ಯಾತ್ಮಿಕ ವಿಚಾರಗಳಾಗಿ ಉಳಿದಿಲ್ಲ. ಆಧುನಿಕ ಮನೋವಿಜ್ಞಾನ, ತತ್ವಶಾಸ್ತ್ರ ಹಾಗೂ ಜೀವನ ನಿರ್ವಹಣಾ ಅಧ್ಯಯನಗಳು, ಸೆಲ್ಫ್ ಹೆಲ್ಪ್ ಸಹ ಈ ವಿಚಾರವನ್ನು ಬೆಂಬಲಿಸುತ್ತವೆ. ಆಧುನಿಕ ಮನೋವಿಜ್ಞಾನದಲ್ಲಿ ಕಾಗ್ನೇಟಿವ್ ರೀಫ್ರೇಮಿಂಗ್ ಅಥವಾ ರೀಪರ್ಸೆಪ್ಷನ್ ಎಂಬ ತಂತ್ರವಿದೆ. ಅಂದರೆ ನಮ್ಮ ಜೀವನದಲ್ಲಿ ಎದುರಾಗುವ ಸಂಕಟಗಳನ್ನು ಮತ್ತು ರೋಗ ರುಜಿನಗಳನ್ನು ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡರೆ ನಮಗೆ ಉಂಟಾಗುವ ಮಾನಸಿಕ ಯಾತನೆ ಹಾಗೂ ಖಿನ್ನತೆ 80% ಕಡಿಮೆಯಾಗುತ್ತದೆ. ಆಘಾತದ ನಂತರ ಬೆಳವಣಿಗೆ, ಪೋಸ್ಟ್ ಟ್ರಾಮ್ಯಾಟಿಕ್ ಗ್ರೋತ್ ಎನ್ನುವ ಸಿದ್ಧಾಂತವು ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಮಾನವನ ಮಾನಸಿಕ ಪರಿಪಕ್ವತೆಯನ್ನು ಹೆಚ್ಚಿಸುತ್ತದೆ ಎಂದು ಪ್ರತಿಪಾದಿಸುತ್ತದೆ. ಇದು ಉಪನಿಷತ್ತಿನ ರೋಗವೇ ತಪಸ್ಸು ಎಂಬ ಸಿದ್ಧಾಂತಕ್ಕೆ ತೀರಾ ಹತ್ತಿರವಾಗಿದೆ. ಅಂತೆಯೇ ಪಾಶ್ಚಿಮಾತ್ಯರ ಸ್ಟೋಯಿಸಿಸಂ ತತ್ವಶಾಸ್ತ್ರವು, ವಿಶೇಷವಾಗಿ ಮಾರ್ಕಸ್ ಅರೇಲಿಯಸ್ ಮತ್ತು ಎಪಿಕ್ಟಟಸ್ ಅವರ ಚಿಂತನೆಗಳು, ನಮಗೆ ಬರುವ ರೋಗ ಅಥವಾ ಕಷ್ಟಗಳು ನಮ್ಮ ಹತೋಟಿಯಲ್ಲಿಲ್ಲ, ಆದರೆ ಅದನ್ನು ಸ್ವೀಕರಿಸುವ ನಮ್ಮ ಮನೋಭಾವ ನಮ್ಮ ಹತೋಟಿಯಲ್ಲಿದೆ ಎಂದು ಹೇಳುತ್ತದೆ. ಅಮೋರ್ ಫಾಟಿ, ವಿಧಿಯನ್ನು ಸಮಾಧಾನದಿಂದ ಪ್ರೀತಿಸಿ ಸ್ವೀಕರಿಸುವುದು ಎಂಬ ಆಧುನಿಕ ವೈಚಾರಿಕ ಕಲ್ಪನೆಯು ಶ್ರೀ ರಾಮಾನುಜ ಮತ್ತು ಶ್ರೀ ಮಧ್ವರ ಪ್ರಸಾದ ಬುದ್ಧಿ ಹಾಗೂ ಶರಣಾಗತಿ ತತ್ವವನ್ನೇ ಧ್ವನಿಸುತ್ತದೆ. ಅಲ್ಲದೆ ಆಧುನಿಕ ಲೇಖಕ ವೋಲ್ಟೇರ್ ಹೇಳುವಂತೆ ಮರಣ ಮತ್ತು ದೇಹದ ನಶ್ವರತೆಯ ಚಿಂತನೆಯು ಮೆಮೆಂಟೋ ಮೋರಿ, ಮನುಷ್ಯನಲ್ಲಿರುವ ವೃಥಾ ಅಹಂಕಾರ ಮತ್ತು ಮಮಕಾರಗಳನ್ನು ಕಡಿಮೆ ಮಾಡಿ ಜೀವನದಲ್ಲಿ ನೈಜ ಪ್ರಶಾಂತತೆಯನ್ನು ತರುತ್ತದೆ. ಹೀಗೆ ಪ್ರಾಚೀನ ವೇದಾಂತವು ಸಂಪತ್ ಉಪಾಸನೆ ಮತ್ತು ಅನುಸಂಧಾನ ಎಂದು ಯಾವುದನ್ನು ಕರೆದವೋ ಅದನ್ನು ಇಂದಿನ ಆಧುನಿಕ ಜಗತ್ತು ಮೈಂಡ್ಫುಲ್ನೆಸ್, ಭಾವನಾತ್ಮಕ ದೃಢತೆ ರಿಸೈಲಿಯನ್ಸ್ ಮತ್ತು ಆಂತರಿಕ ಶಾಂತಿಯ ಮಾರ್ಗ ಎಂದು ಕರೆಯುತ್ತಿದೆ. ದುಃಖದಿಂದ ಕಂಗೆಡದೆ ಕಷ್ಟಗಳನ್ನೇ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುವ ಈ ಪದ್ಧತಿಯು ಸಾರ್ವಕಾಲಿಕ ಸತ್ಯವಾಗಿದೆ. ಆತ್ಮೀಯ ಕೇಳುಗರೆ, ಭಾರತೀಯ ಆಧುನಿಕ ಆಧ್ಯಾತ್ಮಿಕ ಚಿಂತಕರಲ್ಲಿ ಭಗವಾನ್ ಶ್ರೀ ರಮಣ ಮಹರ್ಷಿ ಹಾಗೂ ಜಿಡ್ಡು ಕೃಷ್ಣಮೂರ್ತಿಯವರ ಸಿದ್ಧಾಂತಗಳು ಮಾನವನ ಅಂತರಂಗದ ಶೋಧನೆಗೆ ಹೊಸ ದಾರಿಯನ್ನು ತೋರಿಸುತ್ತವೆ. ರಮಣ ಮಹರ್ಷಿಗಳು ತಮ್ಮ ಜೀವನದುದ್ದಕ್ಕೂ ಮೌನ ಹಾಗೂ ಸ್ವಯಂ ವಿಚಾರದ ನಾನು ಯಾರು ಎಂಬ ಮಾರ್ಗವನ್ನು ಬೋಧಿಸಿದವರು. ದೇಹದ ನೋವು, ಸಾವು ಮತ್ತು ಕ್ಲೇಶಗಳನ್ನು ಕೇವಲ ದೈಹಿಕ ಅನುಭವವೆಂದು ಸ್ವೀಕರಿಸಿ ಆ ನೋವನ್ನೇ ಧ್ಯಾನದ ವಸ್ತುವನ್ನಾಗಿಸಿ ಅದನ್ನು ಸಾಕ್ಷಿಭಾವದಿಂದ ಗಮನಿಸುವುದೇ ಒಂದು ದೊಡ್ಡ ತಪಸ್ಸು ಎಂಬುದು ರಮಣರ ಜೀವನದ ಸಂದೇಶ. ನೋವನ್ನು ಪ್ರತಿಭಟಿಸದೆ ಅದರ ಮೂಲವನ್ನು ಶೋಧಿಸಿದಾಗ ದೇಹದ ನೋವು, ಸಾವು ಮತ್ತು ಕ್ಲೇಶಗಳನ್ನು ಕೇವಲ ದೈಹಿಕ ಅನುಭವವೆಂದು ಸ್ವೀಕರಿಸಿ ಆ ನೋವನ್ನೇ ಧ್ಯಾನದ ವಸ್ತುವಾಗಿಸಿ ಅದನ್ನು ಸಾಕ್ಷಿಭಾವದಿಂದ ಗಮನಿಸುವುದೇ ಒಂದು ದೊಡ್ಡ ತಪಸ್ಸು ಎಂಬುದು ರಮಣರ ಜೀವನ ಸಂದೇಶ. ನೋವನ್ನು ಪ್ರತಿಭಟಿಸದೆ ಅದರ ಮೂಲವನ್ನು ಶೋಧಿಸಿದಾಗ ಅಹಂಕಾರ ಕರಗಿ ಆತ್ಮಜ್ಞಾನದ ಸಾಕ್ಷಾತ್ಕಾರವಾಗುತ್ತದೆ ಎಂಬುದು ಅವರ ಜೀವನ ಚರಿತ್ರೆಯಿಂದ ಅರ್ಥವಾಗುತ್ತದೆ. ಮತ್ತೊಂದೆಡೆ ವಿಚಾರವಾದಿ ಜಿಡ್ಡು ಕೃಷ್ಣಮೂರ್ತಿಯವರು ನೋವು ಮತ್ತು ಮಾನಸಿಕ ಸಂಕಟಗಳ ಕುರಿತು ಹೀಗೆನ್ನುತ್ತಾರೆ: ವೆನ್ ದೇರ್ ಇಸ್ ಪೈನ್ ಸಾರೋ, ಸ್ಟೇ ವಿತ್ ಇಟ್, ಡು ನಾಟ್ ರನ್ ಅವೇ ಫ್ರಮ್ ಇಟ್, ಡು ನಾಟ್ ಎಕ್ಸ್ಪ್ಲೇನ್ ಇಟ್ ಅವೇ, ಡು ನಾಟ್ ಟ್ರೈ ಟು ಫೈಂಡ್ ಎನ್ ಎಸ್ಕೇಪ್ ಫ್ರಮ್ ಇಟ್, ಸ್ಟೇ ವಿತ್ ಸಾರೋ, ಹೋಲ್ಡ್ ಇಟ್ ಆಸ್ ಎ ಪ್ರೆಷಿಯಸ್ ಜುವೆಲ್ ಅಂಡ್ ದೆನ್ ಯು ವಿಲ್ ಸಿ ದಿ ಟ್ರಾನ್ಸ್ಫಾರ್ಮೇಶನ್. ಅಂದರೆ ನೋವು ಅಥವಾ ದುಃಖ ಬಂದಾಗ ಅದಕ್ಕೆ ಯಾವುದೇ ರಕ್ಷಾ ಕವಚ ತೊಡಿಸದೆ, ಅದನ್ನು ವಿಶ್ಲೇಷಿಸದೆ, ಯಾವುದೇ ಪಲಾಯನವಿಲ್ಲದೆ ನೋವಿನೊಂದಿಗೆ ಸಂಪೂರ್ಣವಾಗಿ ಮುಖಾಮುಖಿಯಾಗಬೇಕು. ನೋವಿನ ಅನುಭವವನ್ನು ಯಾವುದೇ ನಿರ್ಣಯವಿಲ್ಲದೆ ಸ್ವೀಕರಿಸಿದಾಗ ಮನಸ್ಸು ಕ್ಷಣ ಮಾತ್ರದಲ್ಲಿ ಮುಕ್ತವಾಗುತ್ತದೆ ಎಂಬುದು ಅವರ ಚಿಂತನೆ. ರಮಣರ ನೋವನ್ನೇ ಧ್ಯಾನಿಸುವ ತಪಸ್ಸು ಮತ್ತು ಜಿಡ್ಡು ಕೃಷ್ಣಮೂರ್ತಿಯವರ ನೋವಿನೊಂದಿಗೆ ಜೀವಿಸುವ ಜಾಗೃತಿ, ಇವೆರಡೂ ಒಂದೇ ಸತ್ಯದ ಎರಡು ಮಗ್ಗುಲುಗಳು. ಮಾನವ ತನ್ನ ಜೀವನದ ನೋವು ನಲಿವುಗಳನ್ನು ಭೌತಿಕವಾಗಿ ನೋಡುವುದನ್ನು ಬಿಟ್ಟು ಅವುಗಳನ್ನು ಅಂತರಂಗದ ಜಾಗೃತಿಗೆ ದಾರಿಯನ್ನಾಗಿಸಿಕೊಂಡಾಗ ಮಾತ್ರ ನಿಜವಾದ ಆತ್ಮಶಾಂತಿ ಸಾಧ್ಯ. ಒಟ್ಟಿನಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯದ 11ನೇ ಬ್ರಾಹ್ಮಣದಲ್ಲಿನ ಈ ಏಕೈಕ ಮಂತ್ರವು ಕೇವಲ ಶಬ್ದಾರ್ಥದ ನೆಲೆಯಲ್ಲಿ ನಿಲ್ಲದೆ ಮಾನವನಿಗೆ ದುಃಖದ ಸಂದರ್ಭದಲ್ಲಿ ದೃಢವಾಗಿ ನಿಲ್ಲುವ ಮತ್ತು ಕಷ್ಟಗಳನ್ನೇ ಆತ್ಮಶುದ್ಧಿಯ ಸಾಧನವನ್ನಾಗಿ ಪರಿವರ್ತಿಸಿಕೊಳ್ಳುವ ಜೀವನ ದರ್ಶನವನ್ನು ನೀಡುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಹತಾಶರಾಗದೆ ಅವುಗಳನ್ನು ಭಗವದ್ ಅನುಗ್ರಹ ಮತ್ತು ಸಾಧನೆಯ ಅಂಗವಾಗಿ ಸ್ವೀಕರಿಸಿ ಸಮಭಾವ ತಳೆಯುವುದೇ ನಿಜವಾದ ಜ್ಞಾನ. ಈ ಆಧ್ಯಾತ್ಮಿಕ ದೃಷ್ಟಿಕೋನವು ಮಾನವನಿಗೆ ಆದಿವ್ಯಾಧಿಗಳನ್ನು ಗೆಲ್ಲುವ ಮಾನಸಿಕ ಸಾಮರ್ಥ್ಯವನ್ನು ನೀಡಿ ಅಂತಿಮವಾಗಿ ಪರಮಪದ ಅಥವಾ ಮೋಕ್ಷಕ್ಕೆ ದಾರಿಯಾಗುತ್ತದೆ. ಇಂದಿನ ಕಷ್ಟಗಳನ್ನು ಧೀರತನದಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಎದುರಿಸಲು ಈ ಮಂತ್ರದ ವಿಚಾರಗಳು ಪ್ರತಿಯೊಬ್ಬರಿಗೂ ದಾರಿದೀಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಪುಸ್ತಕದ ಪರಿಚಯ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
3: ನಿಮಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
5: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಾ ಪಟ್ಟಿಂಗ? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗೋದಿಲ್ಲ.
7: ಸಿಗೋದಿಲ್ಲ,
8: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
9: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಇದೀಗ ಕೇಳೋಣ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ವಧುವೆ ಮಾವನನ್ನು ಹೊರಬೇಕಾದಂತ ಕತೆ.
1: ವಧುವೆ ಮಾವನನ್ನು ಹೊರಬೇಕಾದ ಕಥೆ. ಚೈಲ್ಡ್ ಈಸ್ ದಿ ಫಾದರ್ ಆಫ್ ಮ್ಯಾನ್ ಎನ್ನುವ ಸುಪ್ರಸಿದ್ಧ ಜಾಣ್ಣುಡಿ ಇದೆ. ಇಂಗ್ಲಿಷು ಕವಿ ವಿಲಿಯಂ ವರ್ಡ್ಸ್ವರ್ತ್ ಇದನ್ನು ಹೇಳಿದ್ದ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಮಗು ಇದೆ ಎನ್ನುವುದು ಇದರ ಒಂದು ಹೊಳಹು. ಮತ್ತೊಂದು ಬಾಲ್ಯವೇ ನಮ್ಮೆಲ್ಲ ಪ್ರೌಢ ನಡವಳಿಕೆಗಳಿಗೆ ಮೂಲ ಅಂತಲೂ ಹೇಳಬಹುದು. ವೈದ್ಯಕೀಯ ಲೋಕದಿಂದ ಇದೀಗ ಬಂದಿರುವ ಸುದ್ದಿಯನ್ನು ಕೇಳಿದ್ದರೆ ವರ್ಡ್ಸ್ವರ್ತ್ ಬಹುಶಃ ಈ ವಾಕ್ಯವನ್ನು ತಿದ್ದುತ್ತಿದ್ದನೇನೋ. 30 ವರ್ಷಗಳ ಹಿಂದೆಯೇ ಮಗುವಾಗಿ ಬೇಕಿದ್ದ ಭ್ರೂಣವೊಂದು ಈಗ ಹುಟ್ಟಿದೆ. ತನ್ನ ಅಕ್ಕನ ಮಗಳಿಗೆ ಮಾವನಾಗದೆ ಕೈ ಆಡುವ ಬೊಂಬೆ ಆಗಿದೆ. ಇದನ್ನು ಕೇಳಿದ್ದರೆ ಆ ಕವಿ ಬಹುಶಃ ಚೈಲ್ಡ್ ಇಸ್ ದಿ ಅಂಕಲ್ ಆರ್ ಆಂಟ್ ಆಫ್ ಮ್ಯಾನ್ ಅಂದುಬಿಟ್ಟಿದ್ದನೇನೋ. ಹೌದು, ಅಮೆರಿಕೆಯ ಟೆನಸಿಯಲ್ಲಿರುವ ಫರ್ಟಿಲಿಟಿ ಕ್ಲಿನಿಕ್ಕಿನ ವೈದ್ಯ ಜಾನ್ ಗಾರ್ಡನ್ ಮತ್ತು ಸಂಗಡಿಗರು 30 ವರ್ಷ ಹಳೆಯದಾದ ಭ್ರೂಣವೊಂದಕ್ಕೆ ಮರುಹುಟ್ಟು ನೀಡಿದ್ದಾರೆ. ಮಕ್ಕಳಿಲ್ಲ ಎಂದು ಕೊರಗುತ್ತಿದ್ದ ದಂಪತಿಗಳಿಗೆ ಎಂದೋ ಇನ್ಯಾರೋ ದಂಪತಿಗಳ ಮಗನಾಗಿ ಹುಟ್ಟಿಬೇಕಿದ್ದ ಭ್ರೂಣವೊಂದನ್ನು ದಾನವಿತ್ತು ಬೆಳೆಸಿದ್ದಾರೆ. ಮಗುವಿನ ತಂದೆ ತಾಯಿಯಾಗುವ ಭಾಗ್ಯವನ್ನು ಒದಗಿಸಿದ್ದಾರೆ. ಜುಲೈ 26ನೇ ತಾರೀಕು ಜನಿಸಿದ ಈ ಮಗುವೇ ಥೇಡಿಯಸ್ ಡ್ಯಾನಿಯಲ್ ಪಿಯರ್ಸ್. ಅದಾಗಲೇ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಅವನ ಹೆಸರು ದಾಖಲಾಗಿದೆ. ಪ್ರಪಂಚದಲ್ಲಿಯೇ ಅತಿ ಹಳೆಯ ಭ್ರೂಣದಿಂದ ಹುಟ್ಟಿದ ಮಗು ಇದು. ಇದಕ್ಕೆ ಕಾರಣ ಪ್ರಣಾಳ ಶಿಶು ತಂತ್ರ ಎನ್ನುವ ತಂತ್ರಗಳಲ್ಲಿ ಆಗಿರುವ ಸುಧಾರಣೆ. 1994ನೇ ಇಸವಿಯಲ್ಲಿ ಥೇಡಿಯಸ್ ಒಂದು ಭ್ರೂಣವಾಗಿತ್ತು. ಆದರೆ ಆತನಿಗೆ ಆತನ ತಾಯಿಯದ್ದೇ ಗರ್ಭದ ಆಸರೆ ದೊರೆಯಲಿಲ್ಲ, ಬೇರೆಯವರದ್ದು ದೊರಕುವ ಅವಕಾಶ ಇರಲಿಲ್ಲ. ಹೀಗಾಗಿ ಭ್ರೂಣಾವಸ್ಥೆಯಲ್ಲಿಯೇ ಆತನನ್ನು ಶೀತಲೀಕರಿಸಿ ಇಡಲಾಗಿತ್ತು, ಐಸ್ಕ್ರೀಮ್ ಅನ್ನು ಶೈತ್ಯೀಕರಿಸಿ ಇಡುವ ಹಾಗೆ. ಇದೀಗ 30 ವರ್ಷಗಳ ನಂತರ ಇನ್ಯಾಲೋ ತಂದೆ ತಾಯಿಗಳಿಗೆ ಈತ ದತ್ತುಪುತ್ರನಾಗಿ ಹುಟ್ಟಿದ್ದಾನೆ. ಇದು ಸ್ತ್ರೀಯ ಶರೀರದ ಆಚೆಗೆ ಭ್ರೂಣಗಳನ್ನು ಸೃಷ್ಟಿಸುವ, ಸಂಗ್ರಹಿಸುವ ಹಾಗೂ ಅವಕ್ಕೆ ಜನನ ನೀಡುವ ತಂತ್ರಜ್ಞಾನದ ಸಾಧನೆ. ಭ್ರೂಣ ಎನ್ನುವುದು ತಾಯಿಯಲ್ಲಿರುವ ಅಂಡಾಣು ಹಾಗೂ ತಂದೆಯ ವೀರ್ಯದಲ್ಲಿರುವ ವೀರ್ಯಾಣುಗಳು ಜೊತೆಗೂಡಿದಾಗ ಹುಟ್ಟುತ್ತದೆ. ಈ ಭ್ರೂಣ ಅನಂತರ ತಾಯಿಯ ಗರ್ಭಾಶಯದೊಳಗೆ ಅಂಟಿಕೊಂಡು ತಾಯಿಯ ದೇಹದಿಂದಲೇ ಪೋಷಕಾಂಶಗಳನ್ನು ಸೆಳೆದುಕೊಂಡು ಬೆಳೆಯುತ್ತದೆ. 9 ತಿಂಗಳುಗಳ ಕಾಲ ಹೀಗೆ ಬೆಳೆದ ನಂತರ ಹೆರಿಗೆ ಎನ್ನುವ ಕ್ರಿಯೆಯ ಮೂಲಕ ಜಗತ್ತಿಗೆ ಕಾಲಿಡುತ್ತದೆ, ಹುಟ್ಟಿತು ಎನಿಸಿಕೊಳ್ಳುತ್ತದೆ, ಜನ್ಮದಿನಾಂಕವೊಂದನ್ನು ಪಡೆಯುತ್ತದೆ. ಸಾಮಾನ್ಯ ಎಲ್ಲರೂ ಭ್ರೂಣ ರೂಪುಗೊಂಡ 9 ತಿಂಗಳ ನಂತರ ಹುಟ್ಟುತ್ತಾರಷ್ಟೇ. ಥೇಡಿಯಸ್ ಹುಟ್ಟು ವಿಶೇಷ ಎನ್ನಿಸುವುದು ಇಲ್ಲೇ, ಆದ ಹುಟ್ಟಿದ್ದು ಭ್ರೂಣ ರೂಪುಗೊಂಡ 31 ವರ್ಷಗಳ ನಂತರ. ಅದು ಹೇಗೆ ಎನ್ನುವ ಕಥೆಯಲ್ಲಿ ವಿಜ್ಞಾನ, ವೈದ್ಯ, ಸಾಮಾಜಿಕ, ಧಾರ್ಮಿಕ ಪ್ರಶ್ನೆಗಳು ಎಲ್ಲವೂ ಕೂಡಿಕೊಂಡಿವೆ ಎನ್ನುವುದು ವಿಚಿತ್ರ ಅನ್ನಿಸಿದರೂ ಸತ್ಯ. 30 ವರ್ಷಗಳ ಹಿಂದೆಯೇ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ ಹೊಸ ತಂತ್ರಜ್ಞಾನ ಬೆಳೆಯುತ್ತಿತ್ತು. ಮಕ್ಕಳಾಗದ ಕಾಯಂದಿರ ಅಂಡಗಳನ್ನು ದೇಹದಿಂದ ಹೊರತೆಗೆದು ಪ್ರಣಾಳ ಇಲ್ಲವೇ ಗಾಜಿನ ತಟ್ಟೆಗಳಲ್ಲಿ ಅವಕ್ಕೆ ತಂದೆಯ ವೀರ್ಯ

0: ಸುತ್ತಿದ್ದರು. ಪ್ರಯೋಗಾಲಯದಲ್ಲಿಯೇ ಕೆಲವು ಕಾಲ ಈ ಭ್ರೂಣಗಳನ್ನು ಬೆಳೆಸಿ ಅನಂತರ ತಾಯಿಯ ಗರ್ಭಕ್ಕೆ ಸೇರಿಸುತ್ತಿದ್ದರು. ಗರ್ಭಾಶಯದಲ್ಲಿ ಭ್ರೂಣವು ನೆಲೆಯಾಗಿ 9 ತಿಂಗಳು ಬೆಳೆದು ಮಗುವಾಗುತ್ತಿತ್ತು. ಈ ತಂತ್ರವನ್ನು ಅಸಿಸ್ಟೆಡ್ ರೀಪ್ರೊಡಕ್ಷನ್ ಎಂದು ಕರೆದರು. 1994 ಲಿಂಡಾ ಆರ್ಚಾರ್ಡ್ ಎನ್ನುವ ಮಹಿಳೆಗೂ ಇದೇ ಸ್ಥಿತಿ ಒದಗಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಮಕ್ಕಳಾಗಿರಲಿಲ್ಲ. ಕೊನೆಗೆ ಆರ್ಚಾರ್ಡ್ ದಂಪತಿ ಪ್ರಣಾಳ ಶಿಶು ತಂತ್ರಜ್ಞಾನದ ಮೊರೆ ಹೋದರು. ಆಗ ಈ ತಂತ್ರಜ್ಞಾನ ಹೊಚ್ಚ ಹೊಸದು. ಫಲ ಕೊಡುವ ನಿರೀಕ್ಷೆ ಕಡಿಮೆ ಇದ್ದಾದ್ದರಿಂದ ವೈದ್ಯರು ತಾಯಿಯ ಗರ್ಭದಿಂದ ಸ್ವಲ್ಪ ಹೆಚ್ಚು ಅಂಡಗಳನ್ನು ತೆಗೆಯುತ್ತಿದ್ದಳು. ವೀರ್ಯವನ್ನು 1ಕ್ಕಿಂತ ಹೆಚ್ಚು ಅಂಡಗಳ ಜೊತೆಗೆ ಕೂಡಿಸುತ್ತಿದ್ದಳು. ಹೀಗೆ ಬೆಳೆಯುತ್ತಿದ್ದ ಭ್ರೂಣಗಳಲ್ಲಿ ಕೆಲವನ್ನು ತೆಗೆದು ತಾಯಿಯ ಗರ್ಭಕ್ಕೆ ಸ್ಥಾಪಿಸುತ್ತಿದ್ದಳು. ಅಲ್ಲಿ 1-2 ಭ್ರೂಣಗಳು ನೆಲೆಯಾಗಿ ಮಗುವಾಗಿ ಹುಟ್ಟುತ್ತಿದ್ದವು. ಪ್ರಣಾಳ ಶಿಶು ತಂತ್ರಜ್ಞಾನವನ್ನು ಬಳಸಿದಾಗ ಅವಳಿಗಳ ಹುಟ್ಟು ಹೆಚ್ಚಿರುವುದು ಇದೇ ಕಾರಣಕ್ಕೆ. ಲಿಂಡಾಳ ಗರ್ಭದಲ್ಲಿ ಕೆಲವು ಭ್ರೂಣಗಳನ್ನು ನೆಲೆಸಿಟ್ಟ ಮೇಲೂ 3 ಭ್ರೂಣಗಳು ಉಳಿದಿದ್ದವು. ಇವುಗಳನ್ನು ಬಿಸಾಡುವಂತಲ್ಲ, ಏಕೆಂದರೆ ಕಾನೂನು ಅದನ್ನು ಒಪ್ಪುವುದಿಲ್ಲ. ಒಂದೋ ಅವುಗಳನ್ನು ಇನ್ಯಾರಿಗಾದರೂ ದಾನ ನೀಡಬೇಕು, ಇಲ್ಲವೇ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಬೇಕು. ಆದರೆ ಈ ಎಲ್ಲಕ್ಕೂ ತಾಯಿಯ ಅನುಮತಿ ಬೇಕು. ಲಿಂಡಾಳಿಗೆ ಆಗ 30 ವರ್ಷಗಳ ಆಸುಪಾಸು. ಒಂದು ವೇಳೆ ಬಸಿರು ನಿಲ್ಲದೆ ಹೋದರೆ ಇನ್ನೊಮ್ಮೆ ಪ್ರಯತ್ನಿಸುವ ಆಸೆ ಇತ್ತು. ಹೀಗಾಗಿ ಈ ಭ್ರೂಣಗಳನ್ನು ಕಾದಿರಿಸಲು ವಿನಂತಿಸಿದಳು. ಇದೀಗ ಈ ಕ್ರಿಯೆ ಬಹಳ ಸಾಮಾನ್ಯ. ಕರ್ನಾಟಕದ ಪುಟ್ಟ ಪಟ್ಟಣಗಳಲ್ಲಿಯೂ IVF ಕ್ಲಿನಿಕ್ಕುಗಳಿವೆ. ವೀರ್ಯವನ್ನು, ಅಂಡಗಳನ್ನು ಹಾಗೂ ಭ್ರೂಣಗಳನ್ನು ಕಾದಿಡುವ ಬ್ಯಾಂಕುಗಳಿವೆ. ಇಲ್ಲಿ ಇವುಗಳನ್ನು ಅತ್ಯಂತ ಶೀತಲ ವಾತಾವರಣದಲ್ಲಿ ಮಂಜುಗಡ್ಡೆಯನ್ನು ಹೆಪ್ಪುಗಟ್ಟಿಸುವಂತೆ ಹೆಪ್ಪುಗಟ್ಟಿಸಿ ಇಟ್ಟಿರುತ್ತಾರೆ. ಬೇಕೆಂದಾಗ ಇವುಗಳನ್ನು ಬೆಚ್ಚಗಾಗಿಸಿ ಬಳಸುತ್ತಾರೆ. ಕ್ರಯೋ ಪ್ರಿಸರ್ವೇಷನ್ ಎನ್ನುವ ಈ ತಂತ್ರ ಈಗ ಸರ್ವೇ ಸಾಮಾನ್ಯ. ಲಿಂಡಾಳ ವಿನಂತಿಯ ಮೇರೆಗೆ ಹೆಚ್ಚುವರಿ ಭ್ರೂಣಗಳನ್ನು ಶೈತ್ಯೀಕರಿಸಿ ಇಡಲಾಗಿತ್ತು. ಇಂತಹ ಭ್ರೂಣಗಳನ್ನು ತಾಯಂದಿರು ತಮಗೆ ಇಚ್ಛೆ ಇದ್ದರೆ ಇನ್ನೊಬ್ಬರಿಗೆ ಗುಪ್ತದಾನ ನೀಡಬಹುದು, ಇಲ್ಲವೇ ಪ್ರಯೋಗಗಳಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಲು ಒಪ್ಪಬಹುದು. ಲಿಂಡಾಳ ಗಂಡನಿಗೆ ಅವುಗಳನ್ನು ದಾನ ಮಾಡಿಬಿಡುವ ಬಯಕೆ ಇತ್ತು. ಲಿಂಡಾಳಗೆ ಆ ಬಗ್ಗೆ ವಿರೋಧವಿತ್ತು. ಈ ತಿಕ್ಕಾಟದಿಂದಾಗಿ ಇಬ್ಬರು ವಿಚ್ಛೇದನವನ್ನು ಪಡೆದರು. ಲಿಂಡಾ ವಿಚ್ಛೇದನದ ಜೊತೆಗೆ ಈ ಭ್ರೂಣಗಳನ್ನು ತನ್ನದೇ ಎಂದು ಹಕ್ಕು ಸಾಧಿಸಿದಳು. ಹೀಗೆ ಅವುಗಳ ಒಡವಿಯಾಗಿದ್ದಳು. ಲಿಂಡಾಳ ಮೊದಲ ಮಗು ಯುವತಿಯಾಗಿ ತಾಯಿಯಾಗುವ ಹಂತಕ್ಕೆ ಬೆಳೆದು ನಿಂತಾಗ ತನಗೆ ಇನ್ನೊಂದು ಮಗು ಬೇಕು ಎನ್ನುವ ಆಸೆಯನ್ನು ಬಿಟ್ಟು ಭ್ರೂಣಗಳನ್ನು ದಾನ ಮಾಡಲು ಇಚ್ಛಿಸಿದಳು. ಯಾರು ಯಾರಿಗೂ ಅಲ್ಲ, ತನ್ನಂತಹ ಕ್ರಿಶ್ಚಿಯನ್ ಆಗಿರುವ ಹಾಗೂ ತನ್ನದೇ ವರ್ಣದ ತಂದೆ ತಾಯಿಗಳಿಗೆ ದಾನ ಕೊಡಲು ಇಚ್ಛಿಸಿದಳು. ಆದರೆ ಲಿಂಡಾ ಗರ್ಭಧರಿಸಿದ ಸಮಯದಲ್ಲಿ ಶೈತ್ಯೀಕರಿಸುವ ತಂತ್ರವೇ ಬೇರೆ ಇತ್ತು. ಹಾಗೆಯೇ ಭ್ರೂಣಗಳನ್ನು ಇಂಥವರಿಗೆ ದಾನ ಮಾಡಬೇಕು ಎನ್ನುವುದಕ್ಕೆ ಅಡ್ಡಿಗಳು ಇದ್ದವು. ಆಗ ಇಂತಹ ದಾನಕ್ಕೆ ಕ್ರಿಶ್ಚಿಯನ್ ಧರ್ಮ ಒಪ್ಪುತ್ತಿರಲಿಲ್ಲ. ಆದರೆ ಕಾಲ ಬದಲಾದಂತೆ ಧರ್ಮದ ವಿಚಾರಗಳೂ ಬದಲಾದವು. ಸಾರಾಸಗಟ್ಟು ಈ ತಂತ್ರಜ್ಞಾನವನ್ನು ನಿಷೇಧಿಸುವ ಬದಲಾಗಿ ದಾನವನ್ನು ಇಚ್ಛೆ ಬಂದವರಿಗೆ ಕೊಡುವ ವ್ಯವಸ್ಥೆ ಬಂದಿತು. ತಮ್ಮ ಭ್ರೂಣಗಳು ಇಂಥವರಿಗಷ್ಟೇ ದಾನ ಮಾಡಬಹುದು ಎಂದು ಒಡವಿಯು, ದಾನ ಪಡೆಯುವವರು ತಮಗೆ ಇಂಥವರಿಂದಲೇ ಭ್ರೂಣ ಬೇಕು ಎಂದು ನಮೂದಿಸಿದ ವರವಧು ಅನ್ವೇಷಣೆಯ ವೆಬ್ಸೈಟ್ಗಳಂತೆ ಭ್ರೂಣದಾನದ ಎಕ್ಸ್ಚೇಂಜ್ಗಳು ಆರಂಭವಾದವು. ಇಂತಹ ಒಂದು ಎಕ್ಸ್ಚೇಂಜ್ನಲ್ಲಿ ಲಿಂಡಾಳಿಗೆ ಮುಖಾಮುಖಿಯಾದವರು ಥೇಡಿಯಸ್ ಡ್ಯಾನಿಯಲಿನ ತಂದೆ ತಾಯಿಗಳು. 7-8 ವರ್ಷಗಳಿಂದಲೂ ಸಂತಾನಕ್ಕಾಗಿ ಹಂಬಲಿಸಿದ್ದ ಈ ತಂದೆ ತಾಯಿಗಳು ಭ್ರೂಣ ಎಷ್ಟೇ ಹಳೆಯದಾಗಿದ್ದರೂ ಪರವಾಗಿಲ್ಲವೇ ಎನ್ನುವ ಪ್ರಶ್ನೆಗೆ ಎಸ್ ಎಂದು ಬಿಟ್ಟರು. ಹೀಗೆ ಲಿಂಡಾಳ ಭ್ರೂಣ ಇವರ ತೆಕ್ಕೆಗೆ ಬಂದಿತ್ತು. ಆದರೆ ಇಲ್ಲಿಯೂ ಒಂದು ತೊಡಕಿತ್ತು. ಲಿಂಡಾ ಭ್ರೂಣವನ್ನು ಶೈತ್ಯೀಕರಿಸಲು ಬಳಸಿದ ತಂತ್ರಜ್ಞಾನಗಳು ಜಟಿಲವಾಗಿದ್ದವು. ಅನಂತರದ ದಿನಗಳಲ್ಲಿ ಇನ್ನೂ ಸರಳವಾದ ತಂತ್ರಜ್ಞಾನ ಬಂದಿತ್ತು. ಆ ಹಳೆಯ ತಂತ್ರಜ್ಞಾನದಿಂದ ಕಾದಿಟ್ಟ ಭ್ರೂಣವು ಮರಳಿ ಬೆಚ್ಚಗಾಗಿಸಬಹುದೇ? ಅವುಗಳು ಬೆಳೆಯುವೆ? ಗರ್ಭಸ್ಥವಾಗುವೆ? ಈ ಎಲ್ಲ ಪ್ರಶ್ನೆಗಳಿಗೂ ಗಾರ್ಡನ್ ತಂಡ ಉತ್ತರಿಸಿದೆ. ಭ್ರೂಣವನ್ನು ಶೈತ್ಯೀಕರಿಸಿದ ವಿಧಾನವನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಬೆಚ್ಚಗಾಗಿಸುವ ವಿಧಾನಗಳನ್ನು ರೂಪಿಸಿದೆ. ಅನಂತರ ಹೆಪ್ಪುಗಟ್ಟಿಸಿದ್ದ 3 ಲಿಂಡಾಳ ಭ್ರೂಣಗಳನ್ನು ಬೆಚ್ಚಗಾಗಿಸಿದೆ. ಇವುಗಳನ್ನು 1-2 ದಿನ ಬೆಳೆಸಿ ಅವಕ್ಕೆ ಚೈತನ್ಯವಿದೆಯೇ ಎಂದು ಪರೀಕ್ಷಿಸಿದೆ. 3ರಲ್ಲಿ 2 ಬೆಳೆದವು, 3ನೆಯದು ಬೆಳೆಯಲಿಲ್ಲ. ಇವೆರಡನ್ನು ಥೇಡಿಯಸ್ ತಾಯಿಯ ಗರ್ಭದಲ್ಲಿ ಸ್ಥಾಪಿಸಿದ ಗಾರ್ಡನ್ ತಂಡ ಆ ಭ್ರೂಣ ಬೆಳೆದು ಮಗುವಾಗುವಂತೆ ಆರೈಕೆ ಮಾಡಿದೆ. 2ರಲ್ಲಿ 1 ಬಸಿರಾಗಿ ನಿಂತು ಮಗುವಾಗಿದೆ. ಹೀಗೆ 30 ವರ್ಷ ಹಿಂದಿನ ಭ್ರೂಣ ಇಂದು ಮಗುವಾಗಿದೆ. ಈ ಸಾಧನೆಯು ಹಲವು ಪ್ರಶ್ನೆಗಳನ್ನು ಎತ್ತಿದೆ ಎನ್ನಬಹುದು. ಮೊದಲನೆಯದಾಗಿ, ಲಿಂಡಾಳ ಮಗಳು ಹಿರಿಯಳಾಗಿ ತಾಯಿಯಾಗಿದ್ದಾಳೆ. ಅವಳ ಮಗಳಿಗೆ ಈಗಾಗಲೇ 10 ವರ್ಷಗಳಾಗಿವೆ. ಥೇಡಿಯಸ್ಸಿನ ವಯಸ್ಸು ಈಗ 1 ವರ್ಷವು 31. 2ನೆಯದಾಗಿ, ಥೇಡಿಯಸ್ ಜೊತೆಗಿದ್ದ 2 ಭ್ರೂಣಗಳಲ್ಲಿ 1 ಬೆಳೆಯಲಿಲ್ಲವಲ್ಲ, ಅದನ್ನು ಸಾವು ಎನ್ನಬಹುದೇ? 3ನೆಯದಾಗಿ, ಅವನನ್ನು ಹೆತ್ತವಳನ್ನು ಬಾಡಿಗೆ ತಾಯಿ ಎನ್ನೋಣವೋ ದತ್ತು ತಾಯಿ ಎನ್ನೋಣವೋ? ಹಳೆಯ ಭ್ರೂಣಗಳು ಮಕ್ಕಳಾಗುವಷ್ಟು ಬೆಳೆಯಲಾರವು ಎನ್ನುವ ತರ್ಕ ಇದ್ದದ್ದರಿಂದ ಕೆಲವು ವರ್ಷಗಳ ನಂತರ ಶೈತ್ಯೀಕರಿಸಿದ ಭ್ರೂಣಗಳನ್ನು ಬಿಸಾಡಲು ಅನುಮತಿ ನೀಡಲಾಗಿತ್ತು. ಥೇಡಿಯಸ್ಸಿನ ಜನನ ಇದನ್ನು ಸುಳ್ಳಾಗಿಸಿದೆ. ಅಂದ ಮೇಲೆ ಇನ್ನು ಯಾವುದೇ ಭ್ರೂಣವನ್ನು ಬಿಸಾಡುವಂತಿಲ್ಲ ಎನ್ನುವ ಕಾನೂನು ಬರಬಹುದೋ? ತಮಾಷೆಯಾಗಿ ಹೇಳುವುದಾದರೆ, ಲಿಂಡಾಳ ಮಗಳು ಏನಾದರೂ ಭಾರತದಲ್ಲಿದ್ದರೆ ಅವಳ ಮಗಳ ಮದುವೆಯ ಸಂದರ್ಭದಲ್ಲಿ ವಧುವನ್ನು ಮಾವ ಹೊತ್ತು ತರುವ ಬದಲು ವಧುವೆ ಮಾವನನ್ನು ಹೊತ್ತು ತರುವಂತಾಗುತ್ತಿತ್ತು.
1: ಚುಟುಕು ಚುರುಕು.
2: ಮಹಾಸೂರ್ಯ. ಸೂರ್ಯ ಒಂದು ಮಹಾನ್ ನಕ್ಷತ್ರ ಅನ್ನೋದು ಗೊತ್ತಷ್ಟೇ. ಸೂರ್ಯನನ್ನು ತಕ್ಕಡಿಯಲ್ಲಿ ಇಟ್ಟು ಭೂಮಿಯಿಂದ ತೂಗಿದರೆ 330,000 ಭೂಮಿಗಳನ್ನಾದರೂ ತಕ್ಕಡಿಗೆ ಹಾಕಬೇಕಾಗುತ್ತದೆ. ಅಷ್ಟು ಭಾರಿ ನಮ್ಮ ಸೂರ್ಯ. ಅಂತಹ ಸೂರ್ಯನಿಗಿಂತಲೂ ಕೋಟಿ ಕೋಟಿ ಪಟ್ಟು ಹೆಚ್ಚು ಭಾರ ಅಥವಾ ದ್ರವ್ಯರಾಶಿ ಇರುವ ನಕ್ಷತ್ರವೊಂದು ಪತ್ತೆಯಾಗಿದೆಯಂತೆ. ಸೂರ್ಯನ ಭಾರಕ್ಕಿಂತಲೂ 36,000 ಕೋಟಿ ಪಟ್ಟು ಭಾರಿಯಾಗಿರುವ ನಕ್ಷತ್ರವೊಂದನ್ನು ಬ್ರೆಜಿಲಿನ ಖಗೋಳ ವಿಜ್ಞಾನಿಗಳು ತೂಕ ಹಾಕಿದ್ದಾರೆ. ಈ ನಕ್ಷತ್ರ ಇದೆ ಅನ್ನುವುದು ಮೊದಲೇ ಗೊತ್ತಿತ್ತು, ಆದರೆ ಎಷ್ಟು ಭಾರಿ ಅಂತ ತಿಳಿದಿರಲಿಲ್ಲ. ಬ್ರೆಜಿಲಿನ ರಿಯೋ ಗ್ರಾಂಡೆ ಸರ್ಕಾರಿ ವಿಶ್ವವಿದ್ಯಾನಿಲಯದ ಖಭೌತ ವಿಜ್ಞಾನಿ ಕಾರ್ಲೋಸ್ ಕಾರ್ನೈರೋ ಮತ್ತು ಸಂಗಡಿಗರು ಇದರ ತೂಕವನ್ನು ಲೆಕ್ಕ ಹಾಕಿದ್ದಾರೆ. ಅದರ ಪ್ರಕಾರ ನಕ್ಷತ್ರದ ದ್ರವ್ಯರಾಶಿ ಸೂರ್ಯನಲ್ಲಿರುವ ವಸ್ತುವಿಗಿಂತಲೂ 36,000 ಕೋಟಿ ಪಟ್ಟು ಇದೆಯಂತೆ. ಹಾ, ಇದೊಂದು ಕರಿಬಿಲ, ಹಾಗಾಗಿ ಯಾರಿಗೂ ಕಾಣುವುದಿಲ್ಲ. ಜೊತೆಗೆ ಸುಮಾರು 5,000 ಕೋಟಿ ಜ್ಯೋತಿರ್ವರ್ಷದಷ್ಟು ದೂರದಲ್ಲಿ ಇದೆ. ಅಂದರೆ ಅದನ್ನು ಮುಟ್ಟಲು ಬೆಳಕಿನ ವೇಗದಲ್ಲಿ ಹೋದರೂ 5,000 ಕೋಟಿ ವರ್ಷಗಳು ಬೇಕು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ ಹಾಗೂ ಜಿಮಿನಿ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೂಡ ಇದು ದೊರೆಯುತ್ತದೆ. ಜಾಣ ಸುದ್ದಿಯನ್ನು ನೀವು ನಿಮ್ಮ ಮಿತ್ರರು, ಗೆಳೆಯರು, ಬಂಧುಗಳೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಯ ಬಗ್ಗೆ ಸಮಸ್ಯೆ, ಸಂದೇಹ, ಸಲಹೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಜಾಣ ಸುದ್ದಿ ಕೇಳಿದಿರಿ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆಗೆ. ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ಸಂಜೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ

0: ಪರಿಹಾರಗಳೇನು? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ

0: ರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20 ಮರುಪ್ರಸಾರ

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ.

ಹೋರಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷ.

ಮನುಷ್ಯರಿರುವರು. ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು. ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು. ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ

ಮಹಾಭಾರತ ಕಥಾಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.